ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಆಷಾಢ ಮಾಸದ 1ನೇ ದಿನ, ಅಂದರೆ 2026 ಇಸ್ವಿ ಜೂನ್ ತಿಂಗಳ 22ನೇ ತಾರೀಕು ಸೋಮವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಈಗ ಸಮಯ 5:58.33. ಪ್ರೀತಿಯ ಶ್ರೋತೃಬಂಧುಗಳಿಗೆಲ್ಲ ಸುಬ್ರಹ್ಮಣ್ಯ ಮಾಡುವ ನಮಸ್ಕಾರಗಳು ಹಾಗೂ ಈ ದಿನದ ಎಲ್ಲ ಕಾರ್ಯಕ್ರಮಗಳಿಗೆ ಆತ್ಮೀಯವಾದ ಸ್ವಾಗತ.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ಕರ್ನಾಟಕದ 5 ಸಾಧಕರು ಭಾಜನರಾಗಿದ್ದು, ನಾಳೆ ದೆಹಲಿಯಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ವೈದ್ಯಕೀಯ ಸೇವೆಗಾಗಿ ಡಾಕ್ಟರ್ ಪ್ರಭಾಕರ ಕೋರೆ, ಶಿಕ್ಷಣ ತಂತ್ರಜ್ಞ ಶಶಿಶೇಖರ್ ವೆಂಪತಿ, ಹಿಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ ವೈದ್ಯ ಡಾಕ್ಟರ್ ಸುರೇಶ್ ಹನಗವಾಡಿ, ಉದ್ಯಮಿ ಟಿಟಿ ಜಗನ್ನಾಥನ್, ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾಕ್ಟರ್ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಭಾರತ ತನ್ನ 2026 ಬ್ರಿಕ್ಸ್ ಅಧ್ಯಕ್ಷತೆಯ ಅಡಿಯಲ್ಲಿ ಇದೇ ತಿಂಗಳ 25 ಮತ್ತು 26 ಹರಿಯಾಣದಲ್ಲಿ 11 ಬ್ರಿಕ್ಸ್ ಇಂಧನ ಸಚಿವರ ಸಭೆಯನ್ನು ಆಯೋಜಿಸಲಿದೆ. ಸಭೆಯು ಇಂಧನ ಭದ್ರತೆ ಮತ್ತು ಸುಸ್ಥಿರತೆ, ಇಂಧನ ಪ್ರವೇಶ ಮತ್ತು ಸಮಾನತೆ ಹಾಗೂ ತಂತ್ರಜ್ಞಾನ ಮತ್ತು ನಾವೀನ್ಯತೆ ಎಂಬ 3 ಪ್ರಮುಖ ಆದ್ಯತೆಗಳ ಮೇಲೆ ಕೇಂದ್ರೀಕರಿಸುತ್ತದೆ. ತುಷಾರ್ ಮೆಹ್ತಾ ಅವರನ್ನು ಭಾರತದ ಸಾಲಿಸಿಟರ್ ಜನರಲ್ ಆಗಿ ಮತ್ತೆ 3 ವರ್ಷಗಳ ಅವಧಿಗೆ ಮರು ನೇಮಕ ಮಾಡಲು ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಬಿಕೆ ಹರಿಪ್ರಸಾದ್ ನಿನ್ನೆ ಅಧಿಕಾರ ಸ್ವೀಕರಿಸಿದರು. ನಗರದ ಅರಮನೆ ಮೈದಾನದಲ್ಲಿ ಆಯೋಜಿಸಿದ್ದ ಸಮಾರಂಭದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರ ಹಸ್ತಾಂತರಿಸಿದರು. ರಾಯಚೂರು ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರದಲ್ಲಿ ಇಂದು ಬೆಳಗ್ಗೆ 10 ಮಧ್ಯಾಹ್ನ 1 ನೇರ ಸಂದರ್ಶನ ಆಯೋಜಿಸಲಾಗಿದ್ದು, ಆಸಕ್ತ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗುವಂತೆ ಕೋರಲಾಗಿದೆ. ನೇರ ಸಂದರ್ಶನದಲ್ಲಿ 2 ಖಾಸಗಿ ಕಂಪನಿಗಳು ಭಾಗವಹಿಸಿ ತಮ್ಮಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ನೇರವಾಗಿ ಭರ್ತಿ ಮಾಡಿಕೊಳ್ಳಲಿದ್ದಾರೆ. ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ವಿಬಿಜಿರಾಮ್ಜಿ ಕಾಯ್ದೆ 2025 ಜುಲೈ 1 ಜಾರಿಗೆ ಬರಲಿದ್ದು, ಕೇಂದ್ರ ಸರ್ಕಾರ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ 100 ಹೆಚ್ಚು ಪ್ರದೇಶ ಅಧಿಕಾರಿಗಳನ್ನು ನಿಯೋಜಿಸಲಿದೆ. ಆಕ್ಲೆಂಡ್ನಲ್ಲಿ ನಡೆದ ಎಫ್ಎಎಚ್ ಮಹಿಳಾ ನೇಷನ್ಸ್ ಕಪ್ ಹಾಕಿ ಟೂರ್ನಿಯ ಫೈನಲ್ ಪಂದ್ಯದಲ್ಲಿ ಭಾರತ ಆತಿಥೇಯ ನ್ಯೂಜಿಲೆಂಡ್ ತಂಡವನ್ನು 2-0 ಗೋಲುಗಳಿಂದ ಮಣಿಸಿ ತನ್ನ 2 ಎಫ್ಐಎಚ್ ಮಹಿಳಾ ನೇಷನ್ಸ್ ಕಪ್ ಪ್ರಶಸ್ತಿಯನ್ನು ಗೆದ್ದಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

ಕಾರ್ಯಕ್ರಮ ವಿವರಣೆ, ನಂತರ ಭಕ್ತಿಗೀತೆಗಳ ಸಮರ್ಪಣೆ, ನಾದೋಪಾಸನೆ ಕಾರ್ಯಕ್ರಮ ಮೂಡಿ ಬರಲಿದೆ. ನಂತರ 7:05ಕ್ಕೆ ಪ್ರದೇಶ ಸಮಾಚಾರ ಕೇಳಲಿದ್ದೀರಿ. 7:15ಕ್ಕೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ನಂತರ ಭಾವಗೀತೆಗಳೊಂದಿಗೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವು ಸಾಗ್ತೇವೆ. 8:00 ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳೊಂದಿಗೆ ಸಾಗ್ತೇವೆ. ಹಾಗೆ ದಿನ ವಿಶೇಷ ಕಾರ್ಯಕ್ರಮದ ಕಿರು ಮಾಹಿತಿಯೊಂದಿಗೆ 9:00 ಇಂದಿನ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಮ್ಮ ನೀಲಿದಿಂದ ಚಿತ್ರಗೀತೆಗಳೊಂದಿಗೆ 10:02 ಹಳೆಯ ಮಧುರವಾದ ಗೀತೆಗಳ ಚಿತ್ರಗೀತೆಗಳ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್. 11:02 ಕನ್ನಡ ಸೂಪರ್ ಹಿಟ್ ಸಾಂಗ್ಸ್. 11:30 ಕಲಾಭಾರತಿ. 12:05 ಕರೆಗೊಂದು ಹಾಡು. 1:20 ಮಿಂಚಂಚೆ ಮತ್ತು ಪತ್ರ ಆಧಾರಿತ ಚಿತ್ರಗೀತೆಗಳು, ಇಮೇಲ್ ಮತ್ತು ನಿಮ್ಮ ಪತ್ರಗಳನ್ನು ಆಧರಿಸಿದ ಚಿತ್ರಗೀತೆಗಳ ಪ್ರಸಾರ. 2:15 ಸ್ಪಂದನ ಕಾರ್ಯಕ್ರಮ. 2:40 ಚಿತ್ರತಾಣ. 3:00-4:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಕಾರ್ಯಕ್ರಮಗಳನ್ನು ಕೇಳ್ತೀರಿ. 4:00 ನಮ್ಮ ನಿಲಯದಿಂದ ಪರಿಮಳ ಕಾರ್ಯಕ್ರಮ ಮೂಡಿಬರಲಿದೆ.

5:05ಕ್ಕೆ ಸೇಫ್ ಡೇನಲ್ಲಿ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ, 5:40ಕ್ಕೆ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ, ನಿರ್ವಹಣ ಜಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಸೇಫ್ ಡೇನಲ್ಲಿ ಓಲ್ಡ್ ಈಸ್ ಗೋಲ್ಡ್. 6:02ಕ್ಕೆ ಸೇಫ್ ಡೇನಲ್ಲಿ ಗಾನ ಭಜನ ಕಾರ್ಯಕ್ರಮ, 6:40ಕ್ಕೆ ಪ್ರದೇಶ ಸಮಾಚಾರ, ಪ್ರದೇಶ ಸಮಾಚಾರದ ನಂತರ 6:55ಕ್ಕೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ, 7:02ಕ್ಕೆ ಗಾನ ಭಜನ ಕಾರ್ಯಕ್ರಮ ಮುಂದುವರಿಯುವುದು, 7:22ಕ್ಕೆ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 7:45ಕ್ಕೆ ಸೇಫ್ ಡೇನಲ್ಲಿ ಗಾನ ಭಜನ ಕಾರ್ಯಕ್ರಮದ ಮುಂದುವರೆದ ಭಾಗ, 8:02ಕ್ಕೆ ಭಾವಚಿತ್ತಾರ, 9:15ಕ್ಕೆ ನಮ್ಮ ನಿಲಯದಿಂದ ಹಿಂದಿ ಮೆಲೋಡೀಸ್, 10:02ಕ್ಕೆ ಪ್ರಣಯ ಗೀತೆಗಳ ಗುಚ್ಛ ಪ್ರೇಮ ನಿನಾದ. ಇವೆಷ್ಟು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಕಿರುಪರಿಚಯ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ನಾಡಿನ ಮಧುರ ಮಿಡಿತ.

ಭಕ್ತಿಗೀತೆಗಳ ಸಮರ್ಪಣೆ ನಾದೋಪಾಸನೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಶ್ರೋತೃಬಂಧುಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ. ಭಕ್ತಿಗೀತೆಗಳು ಭಕ್ತಿಯ ವಿಚಾರಗಳೊಂದಿಗೆ ಒಂದು ಗಂಟೆಯ ಈ ಮುಂಜಾನೆಯ ಅವಧಿಯಲ್ಲಿ ನಾವು ಇರೋಣ. ಗಣಪನಿಗೆ ನಮನವನ್ನು ಸಲ್ಲಿಸ್ತಾ ಕಾರ್ಯಕ್ರಮದ ಆರಂಭ.

ಎಸ್ ಜಾನಕಿಯವರ ಮಧುರ ಕಂಠದಿಂದ ಮೂಡಿ ಬಂತು ಗಣಪನಿಗೆ ನಮನ. ಆರ್ ಎನ್ ಜಿ ಗೋಪಾಲ್ ಅವರ ಸಾಹಿತ್ಯ ಇದಾಗಿತ್ತು. ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಮಂಜುನಾಥನಿಗೆ ನಮನವನ್ನು ಸಲ್ಲಿಸೋಣವೇ.

ಸಾಮಾನ್ಯ ಮನುಷ್ಯರಂತೆ ಭಗವಂತ ಕೂಡ ನಿದ್ರೆ ಮಾಡ್ತಾ ಇರ್ತಾನೆ, ನಮ್ಮಂತೆ ಭಗವಂತ ಅಂತಕ್ಕಂಥ ಒಂದು ಪರಿಭಾವನೆಯಿಂದ, ಆ ಒಂದು ಕೃತಜ್ಞತೆಯಿಂದ ಭಗವಂತನನ್ನೂ ಕೂಡ ನಮ್ಮೊಂದಿಗೆ ಏಳಿಸ್ತಕ್ಕಂಥ ಒಂದು ಪ್ರಯತ್ನವೇ ಸುಪ್ರಭಾತ ಅಂತೇಳಿ ಅಂತೀವಿ. ಆದರೆ ಅದರ ಅಂತರ್ಭಾವದಲ್ಲಿ ನಾವು ನೋಡೋದಾದರೆ ಭಗವಂತ ನಿದ್ದೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂಥೇಳಿ ಅನಿಸುತ್ತೆ. ಒಂದು ಕ್ಷಣದಲ್ಲಿ, ಒಂದು ಕ್ಷಣ ಅವನು ಕಣ್ಣನ್ನು ಮುಚ್ಚಿದರೆ ಇಡೀ ಬ್ರಹ್ಮಾಂಡವೇ ಅಲ್ಲೋಲ ಕಲ್ಲೋಲ ಆಗುತ್ತೆ ಅಂತಕ್ಕಂಥದ್ದು ಕೂಡ ನಮಗೆ ಗೊತ್ತಿದ್ರೂ ಕೂಡ, ಆದರೂ ಭಗವಂತನೂ ಕೂಡ ನಮ್ಮಂತೆ ಮಲಗಿದ್ದಾನೆ ಇವಾಗ ಅಂಥೇಳಿ ತಿಳಿದು, ಆ ಒಂದು ಪರಿಭಾವದಿಂದ ಭಗವಂತನ ಜೊತೆ ನಮ್ಮನ್ನು ನಾವು ನಡೆಸ್ಕೊಂಡು ಹೋಗ್ತೀವಲ್ಲ. ಮುಂಜಾನೆಯ ಸಮಯವೇ ಹಾಗೆ ಬಹಳ ಶಕ್ತಿಯುತವಾಗಿರ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತ ಅಂತ ಹೇಳಿದ್ರೆ ಅತ್ಯಂತ ಶುಭಪ್ರದ ಅಂಥೇಳಿ ಪರಿಗಣಿಸಲಾಗಿರ್ತಕ್ಕಂಥ ಸಮಯ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ. ಅಧ್ಯಯನ, ಧ್ಯಾನ, ಜಪಗಳಿಗೆ ಅತ್ಯುತ್ತಮವಾದ ಸಮಯ ಅಂತ ಹೇಳಿದ್ರೆ ಅದು ಬ್ರಾಹ್ಮಿ ಮುಹೂರ್ತ ಅಂತೇಳಿ ಹೇಳ್ತೇವೆ. ಮನಸ್ಸು, ದೇಹ ಹೆಚ್ಚು ಶಾಂತಿಯನ್ನು ಪಡೆಯತಕ್ಕಂತಹ ಸಮಯ ಅಂಥೇಳಿ ಋಷಿಗಳು ಕೂಡ ವಿಶೇಷವಾಗಿ ಇದನ್ನು ಹೇಳ್ತಾರೆ. ಸ್ಕಂದ ಪುರಾಣದಲ್ಲೂ ಕೂಡ ರಜನಿ ಪ್ರಾಂತೀಯ ಮಾರ್ಧಂ ಬ್ರಹ್ಮ ಸಮಯ ಉಚ್ಚತೆ ಅಂತೇಳಿ ಹೇಳ್ತಾರೆ. ರಾತ್ರಿಯ ಕೊನೆಯ ಭಾಗದಲ್ಲಿ ಬ್ರಹ್ಮ ಮುಹೂರ್ತದ ಆರಂಭ, ವಿಶೇಷ ಸಮಯ ಕೂಡ. ರಾತ್ರಿಯಸ್ತು ಪಶ್ಚಿಮೋಯಮ ಮುಹೂರ್ತೋ ಬ್ರಹ್ಮ ಉಚ್ಚತೆ ಅಂತ ಕೂಡ ಅಗ್ನಿಪುರಾಣದಲ್ಲಿ ಹೇಳ್ತಾರೆ. ರಾತ್ರಿಯ ಕೊನೆಯ ಯಾಮಕ್ಕೆ ಸಂಬಂಧಿಸಿದ ಸಮಯವನ್ನು ಬ್ರಹ್ಮ ಮುಹೂರ್ತ ಅಂತೇಳಿ ಹೇಳ್ತಾರೆ. ರಾತ್ರಿಯ ಕೊನೆಯ ಜಾವದ ಮೂರನೇ ಮುಹೂರ್ತವನ್ನು ಬ್ರಾಹ್ಮಿ ಮುಹೂರ್ತ ಅಂಥೇಳಿ ಹೇಳ್ತೇವೆ. ಸಾಮಾನ್ಯವಾಗಿ ಸೂರ್ಯೋದಯಕ್ಕೆ ಸುಮಾರು 1:36 ಮೊದಲು ಆರಂಭವಾಗ್ತಕ್ಕಂಥದ್ದು ಬ್ರಾಹ್ಮಿ ಮುಹೂರ್ತ. ಇದನ್ನು ಸರಸ್ವತಿ ಯಾಮ ಅಂತ ಕೂಡ ಕರೀತಾರೆ. ಹಿಂದಿನ ಕಾಲದಲ್ಲಿ ಗುರುಗಳು ಕೂಡ ಋಷಿಗಳು ಅಧ್ಯಯನ ಮತ್ತು ವೇದಗಳಿಗೆ ಅತ್ಯುತ್ತಮವಾದ ಸಮಯವನ್ನು ಬ್ರಾಹ್ಮಿ ಮುಹೂರ್ತ ಅಂತೇಳಿ ಹೇಳ್ತಾರೆ. ಮನಸ್ಸಿನ ಏಕಾಗ್ರತೆ ಹೆಚ್ಚುತ್ತೆ, ದೇಹಗಳಲ್ಲಿ ಶಕ್ತಿ ಇರುತ್ತೆ, ಮನಸ್ಸಿನಲ್ಲಿ ಶಕ್ತಿ ಇರುತ್ತೆ, ಏಕಾಗ್ರತೆ ಸ್ಮರಣ ಶಕ್ತಿಗೆ ಇದು ತುಂಬ ಅನುಕೂಲ ಅಂಥೇಳಿ ಹೇಳ್ತೀವಿ. ಇವತ್ತೆಲ್ಲ ಬೆಳಿಗ್ಗೆ ಅಂತ ಹೇಳಿದ್ರೆ ಇವತ್ತು ಹೆಚ್ಚು ಕಡಿಮೆ ನಗರ ಪ್ರದೇಶಗಳಲ್ಲಿ ಸೂರ್ಯೋದಯವನ್ನು ನೋಡೋದೆ ಅಪರೂಪ ಅಂತೇಳಿ ಅನ್ನಿಸ್ಬಿಡುತ್ತೆ. ಆದರೆ ಹಿಂದಿನ ದಿನಮಾನಗಳಲ್ಲಿ ವಿದ್ಯಾರ್ಥಿಗಳಿಗೆ ಏಕಾಗ್ರತೆಗೆ ಶ್ರೇಷ್ಠವಾದ ಸಮಯ ಅಂಥೇಳಿ ಬ್ರಾಹ್ಮಿ ಮುಹೂರ್ತವನ್ನೇ ಇಡ್ತಾ ಇದ್ರು. ಆಧ್ಯಾತ್ಮಿಕ ಅಭ್ಯಾಸದಲ್ಲಿ ತೊಡಗಿರೋರಿಗೆ ಬ್ರಾಹ್ಮಿ ಮುಹೂರ್ತ ಅತ್ಯಂತ ಪ್ರಯೋಜನಕಾರಿಯಾಗಿರ್ತಕ್ಕಂಥದ್ದು. ಬ್ರಾಹ್ಮಿ ಮುಹೂರ್ತದಲ್ಲಿ ಎಚ್ಚರಗೊಳ್ಳೋದು, ಆ ಸಮಯದಲ್ಲಿ ಅಧ್ಯಯನ ಮಾಡ್ತಕ್ಕಂಥದ್ದು, ಒಳ್ಳೆಯ ಕೆಲಸವನ್ನು ಆರಂಭ ಮಾಡ್ತಕ್ಕಂಥದ್ದು ಪ್ರಯೋಜನಕಾರಿ ಅಂತೇಳಿ ಹೇಳುತ್ತೆ. ತಾಜಾ ಗಾಳಿ ಇರುತ್ತೆ, ಮಾನಸಿಕ ಶಾಂತಿ ಇರುತ್ತೆ, ದೇಹಕ್ಕೆ ತಾಜಾತನ ಇರುತ್ತೆ, ಚೈತನ್ಯ ಇರುತ್ತೆ. ಈ ಸಮಯದಲ್ಲಿ ಧ್ಯಾನ, ಪ್ರಾರ್ಥನೆ, ಯೋಗ, ಜಪ ಮತ್ತು ವೈಜ್ಞಾನಿಕ ಅಧ್ಯಯನಕ್ಕೆ ಅತ್ಯಂತ ಹೆಚ್ಚಿನ ಪ್ರಾಶಸ್ತ್ಯವಿರ್ತಕ್ಕಂತಹ ಸಮಯ ಅಂತ ಹೇಳಿದ್ರೆ ಬ್ರಾಹ್ಮಿ ಮುಹೂರ್ತ.

6:33:18 ನಾಮೋಪಾಸನೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಭಕ್ತಿ ಗೀತೆಗಳು, ಭಕ್ತಿಯ ವಿಚಾರಗಳೊಂದಿಗೆ ಸಾಗ್ತಾ ಇದ್ದೇವೆ. ಸೋಮವಾರದ ಮುಂಜಾನೆಯಲ್ಲಿ ನಾವಿದ್ದೇವೆ. ಬ್ರಾಹ್ಮಿ ಮುಹೂರ್ತದ ವಿಶೇಷತೆಗಳ ಕುರಿತಾಗಿ ಕಿರು ಮಾಹಿತಿಯೊಂದಿಗೆ ಸಾಗ್ತಾ ಇದ್ದೀವಿ. ಈ ಮುಹೂರ್ತಕ್ಕೆ ನಮ್ಮ ಋಷಿ ಮುನಿಗಳು ವಿಶೇಷವಾದಂತಹ ಮಹತ್ವವನ್ನು ನೀಡಿದ್ದಾರೆ. ಇವರ ಪ್ರಕಾರ ಈ ಸಮಯ ಮಲಗೋದಕ್ಕೆ ಉತ್ತಮ ಆಗಿರೋದಿಲ್ಲ, ಬದಲಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳ್ತಕ್ಕಂಥದ್ದು ಮನುಷ್ಯನಿಗೆ ಸೌಂದರ್ಯವನ್ನು ಕೊಡುತ್ತೆ, ಶಕ್ತಿ, ಜ್ಞಾನ, ಬುದ್ಧಿವಂತಿಕೆ, ಆರೋಗ್ಯವನ್ನು ಕೊಡುತ್ತೆ ಅಂತ ಕೂಡ ಋಷಿ ಮುನಿಗಳು ಸಾರಿದ್ದಾರೆ, ಹೇಳಿದ್ದಾರೆ. ಮತ್ತು ಈ ಸಮಯದಲ್ಲಿ ಕೈಗೊಂಡ ಎಲ್ಲ ಕಾರ್ಯಗಳೂ ಕೂಡ ನಿರ್ವಿಘ್ನವಾಗಿ ನೆರವೇರುತ್ತೆ ಅಂತ ಕೂಡ ಹೇಳ್ತಾರೆ. ಹನುಮಂತನಿಗೆ ಸಂಬಂಧಿಸಿದ ಒಂದು ಪುಟ್ಟ ಕಥೆಯನ್ನು ನೋಡೋದಾದರೆ, ಬ್ರಾಹ್ಮಿ ಮುಹೂರ್ತಕ್ಕೆ ಸಂಬಂಧಿಸಿದ ಹಾಗೆ ವಾಲ್ಮೀಕಿ ರಾಮಾಯಣದಲ್ಲಿ ಒಂದು ಕಥೆಯನ್ನು ಹೇಳ್ತಾರೆ. ಇದರ ಪ್ರಕಾರ ಪವನಪುತ್ರ ಹನುಮಂತ ಬ್ರಾಹ್ಮಿ ಮುಹೂರ್ತದಲ್ಲೇ ಅಶೋಕವನವನ್ನು ತಲುಪಿದ್ದು ಅಲ್ಲಿ ಆಂಜನೇಯ ವೇದ ಮಂತ್ರಗಳನ್ನು ಪಠನೆ ಮಾಡ್ತಾನೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಅಶೋಕವನದಲ್ಲಿ

ತಾಯಿ ಸೀತಾದೇವಿಯ ಇರುವಿಕೆಯನ್ನು ತಿಳ್ಕೊಳ್ತಾನೆ. ಇದನ್ನು ಧರ್ಮಗ್ರಂಥಗಳಲ್ಲೂ ಕೂಡ ಉಲ್ಲೇಖಿಸಲಾಗಿದೆ. ವರ್ಣಂ ಕೀರ್ತಿಂ ಮತಿಂ ಲಕ್ಷ್ಮೀಂ ಸ್ವಾಸ್ಥ್ಯಂ ಆಯುಷ್ಯ ವಿಂದತಿ ಬ್ರಾಹ್ಮೇ ಮುಹೂರ್ತೋ ಸಂಜಾಗ್ರಚ್ಛಿ ವಾ ಪಂಕಜ ಯತಃ ಅಂಥೇಳಿ ಹೇಳ್ತಾರೆ. ಬುದ್ಧಿಶಕ್ತಿ, ಸೌಂದರ್ಯ, ಜ್ಞಾನ, ಐಶ್ವರ್ಯ ಎಲ್ಲವೂ ಪ್ರಾಪ್ತ ಆಗಬೇಕು ಅಂತ ಹೇಳಿದ್ರೆ ಬ್ರಾಹ್ಮೀ ಮುಹೂರ್ತದಲ್ಲಿ ಎದ್ದು ಕೆಲಸವನ್ನು ಆರಂಭ ಮಾಡಬೇಕು ಅಂತೇಳಿ ಹೇಳ್ತಾರೆ. ಅವರ ಸೌಂದರ್ಯ, ಅವರ ಐಶ್ವರ್ಯ, ಬುದ್ಧಿವಂತಿಕೆ, ಆರೋಗ್ಯ ಮತ್ತು ವಯಸ್ಸು ಕೂಡ ಇತ್ಯಾದಿಗಳು ಶಕ್ತಿಯುತವಾಗಿ ಪಡೀತಾರೆ. ಮತ್ತು ಈ ಬ್ರಾಹ್ಮಿ ಮುಹೂರ್ತ ಕೂಡ ಪ್ರಕೃತಿಯೊಂದಿಗೆ ಒಂದು ಆಳವಾದ ಸಂಬಂಧವನ್ನು ಹೊಂದಿದೆ. ಈ ಸಮಯದಲ್ಲಿ ಪ್ರಾಣಿಗಳು, ಪಕ್ಷಿಗಳು ಎಚ್ಚರಗೊಳ್ಳುತ್ತವೆ. ಅವುಗಳ ಸಿಹಿಧ್ವನಿ ಈ ಸಮಯದಲ್ಲಿ ಆರಂಭ ಆಗುತ್ತೆ. ಕಮಲದ ಹೂವು ಅರಳುತ್ತೆ. ಒಂದು ರೀತಿಯಲ್ಲಿ ಪ್ರಕೃತಿ ಕೂಡ ನಮ್ಮನ್ನು ಏಳಿಸುವ, ಎಚ್ಚರಗೊಳ್ಳತಕ್ಕಂಥ ಒಂದು ಕ್ರಿಯೆಯನ್ನು ಮಾಡುತ್ತೆ, ಆ ಸಂಕೇತವನ್ನು ನೀಡುತ್ತೆ. ನಿದ್ದೆಯನ್ನು ತ್ಯಜಿಸಿದ ನಂತರ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ದೈನಂದಿನ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ ನೀವು ಅಂಥೇಳಿ ಪ್ರಕೃತಿ ನಮಗೆ ಸಂದೇಶವನ್ನು ನೀಡುತ್ತೆ. ಪುರಂದರದಾಸ ಚಿತ್ರದಿಂದ ಆಯ್ದ ಒಂದು ಭಕ್ತಿಗೀತೆ ಪ್ರಸಾರವಾಗ್ತಾ ಇದೆ ತ್ರಿಪುರಾಂಬ ಅವರ ಧ್ವನಿಯಲ್ಲಿ.

ಬೆಳಗಿನ ಸಮಯ ಭಗವನ್ ನಾಮ ಸ್ಮರಣೆಯಲ್ಲಿ ಸಾಕ್ತಾ ಇದ್ದೇವೆ. ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಆಯುರ್ವೇದದ ಪ್ರಕಾರ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳೋದ್ರಿಂದ ದೇಹದಲ್ಲಿ ಸಂಜೀವಿನಿ ಶಕ್ತಿ ಸಂಚಾರ ಆಗುತ್ತೆ. ಈ ಸಮಯದಲ್ಲಿ ಸುಳಿಯತಕ್ಕಂತಹ ಗಾಳಿಯನ್ನು ಅಮೃತಕ್ಕೆ ಸಮಾನ ಅಂತ ಹೇಳಿ ಕರಿತೇವೆ. ಯಾಕೆ ಅಂತ ಹೇಳಿದ್ರೆ ರಾತ್ರಿಯಲ್ಲಿ ವಿಶ್ರಾಂತಿ ಪಡೆದ ನಂತರ ಬೆಳಿಗ್ಗೆ ಎದ್ದಾಗ ದೇಹ ಮತ್ತು ಮೆದುಳು ಸಹ ಶಕ್ತಿಯುತವಾಗಿ ತಾಜಾ ಆಗಿರುತ್ತೆ. ಬ್ರಾಹ್ಮಿ ಮುಹೂರ್ತದ ಧಾರ್ಮಿಕ ಪೌರಾಣಿಕ ಮತ್ತೆಲ್ಲ ಸತ್ಕಾರ್ಯಗಳು ಕೂಡ ಶುಭಪ್ರದವಾಗಿರುತ್ತೆ ಅಂತ ಹೇಳಿ ಹೇಳ್ತಾರೆ. ಬ್ರಾಹ್ಮಿ ಮುಹೂರ್ತ ಅದರ ಪ್ರಯೋಜನ ಎದ್ದಾಗ ನಮಗೆ ಸಿಗ್ತಕ್ಕಂಥದ್ದು ಈ ಎಲ್ಲ ಕಿರು ಮಾಹಿತಿಯನ್ನು ತಿಳ್ಕೊಂಡ್ವಿ ಅಲ್ವಾ? ಇನ್ನು ಲೇಟಾಗಿ ಹೇಳೋರು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಹೇಳಿ ಭಾವಿಸ್ತಾ ಮುಂದಿನ ಭಕ್ತಿಗೀತೆ

ಓಹಿಲೇಶ್ವರ ಚಿತ್ರದಿಂದ ಆಯ್ದ ಒಂದು ಭಕ್ತಿ ಗೀತೆಯನ್ನು ಕೇಳಿದ್ರಿ. ಸರೋಜಿನಿ ಸಿ ಎಸ್ ಮತ್ತು ಲೀಲಾ ಪಿ ಅವರ ಧ್ವನಿಯಲ್ಲಿ ಮೂಡಿಬಂತು. ಖುರ ಸೀತಾರಾಮ ಶಾಸ್ತ್ರಿಗಳ ರಚನೆ ಇದು. ಜಿ ಕೆ ವೆಂಕಟೇಶ್ ಇದಕ್ಕೆ ಸ್ವರ ಸಂಯೋಜನೆಯನ್ನು ಮಾಡಿದರು. ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಈಗ ಮುಂದುವರಿಯುತ್ತಾ ವಾಣಿಚಿತ್ತದ ಒಂದು ಗೀತೆ ಪ್ರಸಾರವಾಗುತ್ತಾ ಇದೆ. ಚೆಂಬಾಯ್ ವೈದ್ಯನಾಥನ್ ಭಾಗವತರವರ ಧ್ವನಿಯಲ್ಲಿ ಶೇಷಗಿರಿ ರಾವ್ ಅವರ ರಚನೆ ಇದು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದು ಕುನ್ಹೋ ರಾಷ್ಟೀಯ ಉದ್ಯಾನವನಕ್ಕೆ ಭೇಟಿ ನೀಡಲಿದ್ದು, ಸಹರಿಯ ಬುಡಕಟ್ಟು ಸಮುದಾಯದ ಸದಸ್ಯರು, ಚೀತಾ ಟ್ರ್ಯಾಕರ್ಗಳು ಹಾಗೂ ಉದ್ಯಾನವನದ ಕ್ಷೇತ್ರ ಸಿಬ್ಬಂದಿಯೊಂದಿಗೆ ಸಂವಾದ ನಡೆಸಲಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವಿನ ಮಧ್ಯಂತರ ಒಪ್ಪಂದವನ್ನು ಬಲಪಡಿಸುವ ಮತ್ತು ಪಶ್ಚಿಮ ಏಷ್ಯಾ ಸಂಘರ್ಷವನ್ನು ಕೊನೆಗೊಳಿಸುವ ಪ್ರಯತ್ನಗಳನ್ನು ಪರಿಗಣಿಸುವ ಗುರಿಯನ್ನು ಹೊಂದಿರುವ ಮಾತುಕತೆಗಳು ನಿನ್ನೆ ಸ್ವಿಟ್ಜರ್ಲ್ಯಾಂಡ್ನ ಬರ್ಗೆನ್ಸ್ಟಾಕ್ನಲ್ಲಿ ಪ್ರಾರಂಭವಾದವು. ಕತಾರ್ ಮತ್ತು ಪಾಕಿಸ್ತಾನ ಈ ಮಾತುಕತೆಯ ಮಧ್ಯಸ್ಥಿಕೆ ವಹಿಸುತ್ತಿವೆ. ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕಾಗಿ ನಡೆದ ರಾಷ್ಟೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ ಯುಜಿ 2026 ಮರುಪರೀಕ್ಷೆಯನ್ನು ನಿನ್ನೆ ಬಿಗಿ ಭದ್ರತೆಯ ನಡುವೆ ನಡೆಸಲಾಯಿತು. ಭಾರತದ 551 ನಗರಗಳು ಮತ್ತು ವಿದೇಶಗಳ 14 ನಗರಗಳಲ್ಲಿ 22.79 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದರು. ಪರೀಕ್ಷೆಯನ್ನು ಇಂಗ್ಲಿಷ್ ಸೇರಿದಂತೆ 12 ಭಾರತೀಯ ಭಾಷೆಗಳಲ್ಲಿ ನಡೆಸಲಾಯಿತು. ತಮಿಳುನಾಡಿನ ಪೆರಿಯಪಾಳ್ಯಂನಲ್ಲಿರುವ ಸಮುದ್ರ ಆಹಾರ ರಫ್ತು ಕಂಪನಿಯಲ್ಲಿ ನಿನ್ನೆ ಸಂಭವಿಸಿದ ಅಮೋನಿಯಾ ಅನಿಲ ಸೋರಿಕೆಯಿಂದ ಕನಿಷ್ಠ 7 ಜನರು ಸಾವನ್ನಪ್ಪಿದ್ದು 70ಕ್ಕೂ ಹೆಚ್ಚು ಕಾರ್ಮಿಕರು ಅಸ್ವಸ್ಥಗೊಂಡಿದ್ದಾರೆ. ಘಟನೆಯ ಕುರಿತು ತನಿಖೆ ನಡೆಸಲು 3 ಸದಸ್ಯರ ಉನ್ನತ ಮಟ್ಟದ ಸಮಿತಿಯೊಂದನ್ನು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ರಚಿಸಿದ್ದಾರೆ. ನೀತಿ ಸುಧಾರಣೆಗಳು, ಹೆಚ್ಚುತ್ತಿರುವ ಖಾಸಗಿ ವಲಯದ ಭಾಗವಹಿಸುವಿಕೆ ಮತ್ತು ಬಾಹ್ಯಾಕಾಶ ತಂತ್ರಜ್ಞಾನಗಳ ಹೆಚ್ಚುತ್ತಿರುವ ವಾಣಿಜ್ಯೀಕರಣದಿಂದಾಗಿ ಭಾರತದ ಬಾಹ್ಯಾಕಾಶ ಆರ್ಥಿಕತೆಯು ಮುಂದಿನ ದಶಕದಲ್ಲಿ ಪ್ರಸ್ತುತ 8 ಶತಕೋಟಿ ಯುಎಸ್ ಡಾಲರ್ನಿಂದ 40-45 ಶತಕೋಟಿ ಯುಎಸ್ ಡಾಲರ್ಗೆ ಬೆಳೆಯುವ ನಿರೀಕ್ಷೆಯಿದೆ. ಚಿತ್ರದುರ್ಗದ ಶಿವಶರಣ ಮಾದಾರ ಚೆನ್ನಯ್ಯ ಗುರುಪೀಠದ ಪೀಠಾಧ್ಯಕ್ಷರಾದ ಡಾ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಅವರನ್ನು ಪ್ರತಿಷ್ಠಿತ ನಾಡಪ್ರಭು ಕೆಂಪೇಗೌಡ ರಾಷ್ಟೀಯ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಇದೇ 27ರಂದು ಶನಿವಾರ ಬೆಂಗಳೂರಿನ ವಿಶ್ವವಿದ್ಯಾಲಯದ ಸಭಾಂಗಣದಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಪ್ರಶಸ್ತಿ ನೀಡಿ ಗೌರವಿಸಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ಸಜ್ಜಾಗಿರುವ ಭಾರತದ ಬಾಕ್ಸರ್ಗಳು ಜೆಕ್ ಗಣರಾಜ್ಯದ ಉಸ್ತಿನಾಡ್ ಲಾಬೆಮ್ನಲ್ಲಿ ನಡೆದ 56ನೇ ಗ್ರ್ಯಾಂಡ್ ಪ್ರಿಕ್ಸ್ ಆಹ್ವಾನಿತ ಬಾಕ್ಸಿಂಗ್ ಟೂರ್ನಿಯಲ್ಲಿ 8 ಚಿನ್ನ ಸೇರಿದಂತೆ ಒಟ್ಟು 12 ಪದಕಗಳನ್ನು ಗೆದ್ದು ಅದ್ಭುತ ಸಾಧನೆ ಮಾಡಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ, ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಈ ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ, ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದರ ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ EMI ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ. ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ. ನೀವ್ಯಾರು?
3: RBI ಹೇಳುತ್ತೆ,
2: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
4: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಧಾರವಾಡ ಜಿಲ್ಲೆ ಕುಂದಗೋಳದ ದೇವಧಾನ್ಯ ರೈತ ಉತ್ಪಾದಕರ ಕಂಪನಿಯ ಹುಬ್ಬಳ್ಳಿ ಹಲಸು ಮೇಳ ಯಶಸ್ವಿ. ಹೊರನಾಡ ಕನ್ನಡಿಗರ ಸಂಘಗಳ 10th ಮಹಾಮೇಳ ಸೋಲಾಪುರದಲ್ಲಿ ಸಂಪನ್ನ. ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ ಇಂದು ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಾಹಿತ್ಯಾಂತರಂಗ ಕಾರ್ಯಕ್ರಮ. ಮಧ್ಯಸ್ಥಿಕೆ ಕೇವಲ ಆಯ್ಕೆಯಲ್ಲ, ಶಾಸನಬದ್ಧ ಆದೇಶ, ನ್ಯಾಯಮೂರ್ತಿ ಆರ್ ನಟರಾಜ್. ಈಗ ವಾರ್ತೆಗಳ ವಿವರ. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ತೀರ್ಥ ಗ್ರಾಮದ ದೇವಧಾನ್ಯ ರೈತ ಉತ್ಪಾದಕರ ಕಂಪನಿ ಮೈಸೂರಿನ ಸಹಜ ಸಮೃದ್ಧ ಸಂಸ್ಥೆ ಸಹಯೋಗದಲ್ಲಿ ಹುಬ್ಬಳ್ಳಿಯ ಅರ್ಬನ್ ಓಯಾಸಿಸ್ ಮಾಲ್ನಲ್ಲಿ ಆಯೋಜಿಸಿದ್ದ ಹುಬ್ಬಳ್ಳಿ ಹಲಸು ಮೇಳ ದಾಖಲೆಯ 5 ಲಕ್ಷ ರೂಪಾಯಿ ವಹಿವಾಟು 3 ದಿನಗಳಲ್ಲಿ ದಾಖಲಿಸಿದೆ. 4,000 ಹೆಚ್ಚು ಜನ ಭೇಟಿ ನೀಡಿದ್ದಾರೆ. ಈ ಕುರಿತು ಒಂದು ವರದಿ.
6: ಕೇಂದ್ರ ಪುರಸ್ಕೃತ ಪ್ರಧಾನಮಂತ್ರಿಗಳ ಕಿರು ಆಹಾರ ಉದ್ಯಮಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ PMFME ಅಡಿ ರೈತರಿಂದ ರೈತರಿಗಾಗಿ ಕೃಷಿಕ ಮಹಿಳೆಯರು ತಮ್ಮ ಸಾರಥ್ಯದ ಉತ್ಪಾದಕರ ಕಂಪನಿಗಳಲ್ಲಿ ತಯಾರಿಸಿದ ಹಲಸಿನ ಮೌಲ್ಯವರ್ಧಿತ ಉತ್ಪನ್ನಗಳು, ರಾಜ್ಯದ ವಿವಿಧ ಭಾಗಗಳ ವಿಶಿಷ್ಟ ರುಚಿ ಹಾಗೂ ಬಣ್ಣಗಳ ಹಲಸು ತಳಿಗಳ 20 ಹೆಚ್ಚು ಬೆಳೆಗಾರರು ತಂದಿದ್ದ ಎಲ್ಲ ಹಲಸಿನ ಸಸಿಗಳು ಹುಬ್ಬಳ್ಳಿ ಹಲಸು ಮೇಳದಲ್ಲಿ ಮಾರಾಟವಾಗಿತ್ತು. ವಿಶೇಷ ಸಿರಿಧಾನ್ಯಗಳ ಖಾದ್ಯ ತಿನಿಸುಗಳು, ದೇಸಿ ತರಕಾರಿ, ಹಣ್ಣು ಮತ್ತು ಜವಾರಿ ಕಾಳುಗಳ ಬೀಜ ಜಾತ್ರೆ ಗಮನ ಸೆಳೆಯಿತು. ಹಲಸು ಮತ್ತು ಮಾವಿನ ಅಡುಗೆ ಸ್ಪರ್ಧೆಯಲ್ಲಿ ಧಾರವಾಡ ಹಾಗೂ ಗದಗ ಜಿಲ್ಲೆಗಳ ಮಹಿಳೆಯರು ಭಾಗವಹಿಸಿದ್ದರು. ಹುಬ್ಬಳ್ಳಿಯ ಶೀಲಾ ಶ್ರೀಕಾಂತ್ ಮೊದಲ ಬಹುಮಾನ ಪಡೆದರು. ಹಲಸಿನ ಚಿತ್ರಕಲಾ ಸ್ಪರ್ಧೆಯಲ್ಲಿ ಪಿಹು ಪ್ರದೀಪ್ ಕಬಾಡೆ ಪ್ರಥಮ ಸ್ಥಾನ ಗಳಿಸಿದರು. ಹುಬ್ಬಳ್ಳಿ ಹಲಸಿನ ಮೇಳದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಸಹಜ ಸಮೃದ್ಧದ ವಿಶ್ವಸ್ಥ ಮಲ್ಲಿಕಾರ್ಜುನ್ ಹೊಸಪಾಳ್ಯ.
7: 3 ದಿವಸಗಳ ಕಾಲ ಸಾವಿರಾರು ಹಲಸಿನ ಹಣ್ಣುಗಳು ಮಾರಾಟ ಆಗಿದ್ದಾವೆ. ಇಲ್ಲಿ ಬೇರೆ ಬೇರೆ ತಳಿ, ಬೇರೆ ಬೇರೆ ಗಾತ್ರದ ಹಲಸಿನ ಹಣ್ಣುಗಳು, ಹಲಸಿನ ಮೌಲ್ಯವರ್ಧಿತ ಉತ್ಪನ್ನಗಳು, ಹಪ್ಪಳ, ಚಿಪ್ಸ್ ಮತ್ತೆ ಅಡುಗೆಗಳು, ಹಲಸಿನ ಪಾಯಸ, ಹಲಸಿನ ಬೋಂಡ, ಬಜ್ಜಿ, ಬೇರೆ ಬೇರೆ ಪದಾರ್ಥಗಳನ್ನ ಗ್ರಾಹಕರು ಸವಿದಿದ್ದಾರೆ. ಹಲಸಿನ ಭಾರ ಎತ್ತುವ ಸ್ಪರ್ಧೆಯಲ್ಲಿ ಹೆಣ್ಮಕ್ಳು ಹಾಗೆ ಗಂಡ್ಮಕ್ಳು ಖುಷಿಯಿಂದ ಭಾಗವಹಿಸಿದ್ರು. 3ನೇ ದಿವಸ ಮಕ್ಕಳು ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರತಿಭೆಯನ್ನ ಇಲ್ಲಿ ಪ್ರಸ್ತುತಪಡಿಸಿದ್ರು. ಅಡುಗೆ ಸ್ಪರ್ಧೆಯಲ್ಲಿ ವಿಶೇಷವಾದ ತಿನಿಸುಗಳನ್ನ ಹೆಣ್ಮಕ್ಳು ಮಾಡ್ಕೊಂಡು ಬಂದಿದ್ರು. ಆ ಒಂದೊಂದು ತಿನಿಸು ಕೂಡ ಮುಂದಿನ ದಿನಗಳಲ್ಲಿ ಒಂದೊಂದು ಉದ್ಯಮಿಯಾಗಿ ಬೆಳೆಯುವಷ್ಟು ಅವುಗಳಲ್ಲಿ ವಿಶೇಷ ಇತ್ತು. 3,000-4,000 ಜನ ಇಲ್ಲಿಗೆ ಭೇಟಿ ಕೊಟ್ಟಿರಬಹುದು. 3 ದಿವಸದಲ್ಲಿ 4-5 ಲಕ್ಷ ರೂಪಾಯಿ ಮಳಿಗೆಗಳಿಗೆ ವ್ಯಾಪಾರ ಆಗಿದೆ. ಇದೊಂದು ಯಶಸ್ವಿ ಮೇಳ.
5: ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ, ಸೋಲಾಪುರ ಜಿಲ್ಲೆಯ ಕನ್ನಡ ಸಂಘಗಳ ಸಹಯೋಗದಲ್ಲಿ ಸೋಲಾಪುರದ ಹುತಾತ್ಮ ಸ್ಮೃತಿ ಮಂದಿರದಲ್ಲಿ ಆಯೋಜಿಸಿದ್ದ ಹೊರನಾಡ ಕನ್ನಡಿಗರ ಕನ್ನಡ ಸಂಘಗಳ 10th ಮಹಾಮೇಳ ವಾರದ ಮಲ್ಲಪ್ಪನವರ ಮೊಮ್ಮಗಳು ಜಯದೇವಿ ತಾಯಿ ಲಿಗಾಡೆ ಅವರ ಹೆಸರಿನಲ್ಲಿ ಪುರಸ್ಕಾರ ಸ್ಥಾಪಿಸಬೇಕು ಎಂಬ ಒತ್ತಾಸೆಯೊಂದಿಗೆ ಸಂಪನ್ನಗೊಂಡಿತು. ತಮಿಳುನಾಡು, ಆಂಧ್ರಪ್ರದೇಶ, ಕೇರಳ, ಗೋವಾ, ಮಧ್ಯಪ್ರದೇಶ, ಹೊಸದಿಲ್ಲಿ, ಗುಜರಾತ್, ಕರ್ನಾಟಕ, ಮಹಾರಾಷ್ಟ ಹಾಗೂ ಸೋಲಾಪುರ್ ಜಿಲ್ಲೆಯ ಕನ್ನಡ ಸಂಘಗಳ 600ಕ್ಕೂ ಹೆಚ್ಚು ಪ್ರತಿನಿಧಿಗಳು ಈ ಮಹಾಮೇಳದಲ್ಲಿ ಪಾಲ್ಗೊಂಡಿದ್ದರು. ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಾರ್ಯಾಧ್ಯಕ್ಷ ಬಸವಪ್ರಭು ಹೊಸಕೇರಿ ಅವರು ಮಹಾಮೇಳದಲ್ಲಿ ಕೈಗೊಳ್ಳಲಾದ ನಿರ್ಣಯಗಳ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
8: 10ನೇ ಮಹಾಮೇಳದ ಗೊತ್ತುವಳಿಗಳು. ಹೊರನಾಡಿನಲ್ಲಿರುವ ಕನ್ನಡ ಶಾಲೆಗಳಿಗೆ ಪುಸ್ತಕ ಮತ್ತು ಪರಿಕರಗಳನ್ನು ಶೈಕ್ಷಣಿಕ ವರ್ಷದ ಆರಂಭದಲ್ಲೇ ಪೂರೈಸಲು ಆಯಾ ಸರ್ಕಾರಗಳಿಗೆ ಮಹಾಮೇಳ ಆಗ್ರಹಿಸುತ್ತದೆ. ಹೊರನಾಡು ಎಂಬ ತಪ್ಪು ವ್ಯಾಖ್ಯಾನದಿಂದ ಹೊರನಾಡಿನಲ್ಲಿ ಅಧ್ಯಯನ ಮಾಡುತ್ತಿರುವ ಮಕ್ಕಳು ಅವಕಾಶ ವಂಚಿತರಾಗುವುದನ್ನು ತಪ್ಪಿಸಲು ವ್ಯಾಖ್ಯಾನವನ್ನು ತಿದ್ದುಪಡಿ ಮಾಡುವುದು. ಕರ್ನಾಟಕದ ಅಕಾಡೆಮಿ ಪುರಸ್ಕಾರ ಪ್ರಶಸ್ತಿಗಳಲ್ಲಿ ಸದಸ್ಯತ್ವ ನೀಡುವಲ್ಲಿ ಹೊರನಾಡು ಕನ್ನಡಿಗರನ್ನು ಪರಿಗಣಿಸಲು ಕರ್ನಾಟಕ ಸರ್ಕಾರಕ್ಕೆ ಮಹಾಮೇಳ ಆಗ್ರಹಿಸುತ್ತದೆ. ಹೊರನಾಡಿನ ಕನ್ನಡ ಮಕ್ಕಳಿಗೆ ರಾಜ್ಯದಲ್ಲಿ ಅಧ್ಯಯನ ಉದ್ಯೋಗಗಳಲ್ಲಿ ಹೆಚ್ಚಿನ ಅವಕಾಶ ಲಭ್ಯವಾಗುವಂತೆ ನೀತಿಯನ್ನು ವಿಸ್ತರಿಸಲು ಕರ್ನಾಟಕ ಸರ್ಕಾರಕ್ಕೆ ಮಹಾಮೇಳ ಆಗ್ರಹಿಸುತ್ತದೆ. ಕನ್ನಡ ಮರಾಠಿ ಭಾಷೆಯ ಸಂಸ್ಕೃತಿಯ ಸಂವರ್ಧನೆಗೆ ಶ್ರಮಿಸಿದ ವ್ಯಕ್ತಿ ಸಂಘಟನೆಗಳಿಗೆ ಪ್ರತಿ ವರ್ಷ ಜಯದೇವಿ ತಾಯಿ ಲಿಗಾಡೆ ಅವರ ಹೆಸರಿನಲ್ಲಿ ಪ್ರಶಸ್ತಿ ನೀಡಿ ಗೌರವಿಸಬೇಕೆಂದು ಕರ್ನಾಟಕ ಸರ್ಕಾರಕ್ಕೆ ಮಹಾಮೇಳ ಆಗ್ರಹಿಸುತ್ತದೆ.
5: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.

0: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಭಾರತ ಸರ್ಕಾರದ ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಕೇಂದ್ರ ಸಾಹಿತ್ಯ ಅಕಾಡೆಮಿ ಮತ್ತು ಆಕಾಶವಾಣಿ ಧಾರವಾಡ ಕೇಂದ್ರದ ಸಹಯೋಗದಲ್ಲಿ ಇಂದು ಬೆಳಗ್ಗೆ 11:00 ಶಾಲ್ಮಲಾ ಸಭಾಂಗಣದಲ್ಲಿ ಸಾಹಿತ್ಯಾಂತರಂಗ ಕಾರ್ಯಕ್ರಮ ಆಯೋಜಿತವಾಗಿದೆ. ಆಕಾಶವಾಣಿ ಧಾರವಾಡ ಕೇಂದ್ರದ ತಾಂತ್ರಿಕ ವಿಭಾಗದ ಉಪಮಹಾನಿರ್ದೇಶಕ ಹಾಗೂ ಕೇಂದ್ರದ ಮುಖ್ಯಸ್ಥರಾದ ಕೆ ಅರುಣ್ ಪ್ರಭಾಕರ್ ಸಾಹಿತ್ಯ ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಪಾಲ್ಗೊಳ್ಳಲಿದ್ದಾರೆ. ಸಮಾರೋಪ ನುಡಿಗಳನ್ನಾಡಲಿರುವ ಕೇಂದ್ರ ಸಾಹಿತ್ಯ ಅಕಾಡೆಮಿ ಸಲಹಾ ಸಮಿತಿ ಸದಸ್ಯ ಡಾ ಬಸವರಾಜ್ ಸಾದರ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
4: ಕೇಂದ್ರ ಸಾಹಿತ್ಯ ಅಕಾಡೆಮಿ ನವದೆಹಲಿ ಹಾಗೂ ಆಕಾಶವಾಣಿ ಧಾರವಾಡ ಕೇಂದ್ರ ಈ ಎರಡೂ ಸಂಸ್ಥೆಗಳ ಸಹಯೋಗದಲ್ಲಿ ಇವತ್ತು ಬೆಳಗ್ಗೆ 11:00 ಆಕಾಶವಾಣಿ ಧಾರವಾಡ ಕೇಂದ್ರದ ಶಾಲ್ಮಲಾ ಸಭಾಂಗಣದಲ್ಲಿ ಸಾಹಿತ್ಯಾಂತರಂಗ ಅನ್ನುವ ವಿಚಾರ ಸಂಕಿರಣ ಏರ್ಪಾಡಾಗಿದೆ. ಈ ಕಾರ್ಯಕ್ರಮದಲ್ಲಿ ಸಣ್ಣ ಕಥೆ, ಕಾದಂಬರಿ, ಕಾವ್ಯ ಮತ್ತು ವಿಮರ್ಶೆ ಈ ನಾಲ್ಕು ಸಾಹಿತ್ಯ ಪ್ರಕಾರಗಳನ್ನು ಕುರಿತು ಡಾ ರಾಘವೇಂದ್ರ ಪಾಟೀಲ್, ಪ್ರೊಫೆಸರ್ ಮಲ್ಲಿಕಾರ್ಜುನ ಹಿರೇಮಠ, ಡಾ ವಿನಿಯಾ ವಕ್ಕುಂದ ಹಾಗೂ ಡಾ ರಂಗನಾಥ ಕಂಡನಕುಂಟಿ ಅವರು ತಮ್ಮ ಆಲೋಚನಾಪರ ವಿಷಯಗಳನ್ನು ಮಂಡಿಸಲಿದ್ದಾರೆ. ಈ ಸಾಹಿತ್ಯ ರೂಪಗಳು ಅಂದರೆ ಏನು, ಇವುಗಳನ್ನು ಬರೆಯುವ ಹಿಂದಿನ ಒತ್ತಡಗಳೇನು, ಪ್ರೇರಣೆಗಳೇನು, ಕಾರಣಗಳೇನು, ಅಭಿವ್ಯಕ್ತಿಯ ವಸ್ತು ಹೇಗೆ, ಆ ವಸ್ತುವನ್ನು ನಿರ್ವಹಿಸುವ ತಂತ್ರ ಹೇಗೆ, ಭಾಷೆ ಹೇಗೆ ಮತ್ತು ಈ ಒಟ್ಟಾರೆ ಸಾಹಿತ್ಯದಿಂದ ಆಗುವ ಪ್ರಯೋಜನ ಏನು, ಸಮಾಜ ಅದನ್ನು ಹೇಗೆ ಸ್ವೀಕರಿಸಬೇಕು, ಅವುಗಳ ಪರಿಣಾಮ ಏನು, ಹೀಗೆ ಈ ನಾಲ್ಕು ಸಾಹಿತ್ಯ ಪ್ರಕಾರಗಳ ಅಂತರಂಗ ಬಹಿರಂಗಗಳನ್ನು ಕುರಿತು ಈ ವಿದ್ವಾಂಸರು ತಮ್ಮ ವಿಚಾರಗಳನ್ನು ಮಂಡಿಸುತ್ತಾರೆ. ಈ ವಿಚಾರ ಮಂಡನೆಯ ನಂತರ ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಒಂದು ಚರ್ಚೆ ಕೂಡ ನಡೀತಾ ಇದೆ. ತಮ್ಮೆಲ್ಲರಿಗೂ ಪ್ರೀತಿಯಿಂದ ಆಮಂತ್ರಣವನ್ನು ಕೊಡ್ತಾ ಇದ್ದೇನೆ. ನಮಸ್ಕಾರ.
3: ವ್ಯಾಜ್ಯ ತೀರ್ಮಾನದಲ್ಲಿ ಮಧ್ಯಸ್ಥಿಕೆ ಈಗ ಕೇವಲ ಒಂದು ಆಯ್ಕೆಯಾಗಿ ಉಳಿದಿಲ್ಲ, ಅದೊಂದು ಶಾಸನಬದ್ಧ ಆದೇಶವಾಗಿದೆ. ಪ್ರಕರಣಗಳನ್ನು ಮಧ್ಯಸ್ಥಿಕೆಗೆ ಒಪ್ಪಿಸುವ ಮೂಲಕ ನ್ಯಾಯಾಲಯದ ಹೊರೆಯನ್ನು ಗಣನೀಯವಾಗಿ ತಗ್ಗಿಸಬಹುದು ಎಂದು ರಾಜ್ಯ ಹೈಕೋರ್ಟ್ ಹಾಗೂ ಬಳ್ಳಾರಿ ಜಿಲ್ಲೆ ಆಡಳಿತಾತ್ಮಕ ನ್ಯಾಯಮೂರ್ತಿ ಆರ್ ನಟರಾಜ್ ತಿಳಿಸಿದ್ದಾರೆ. ಬಳ್ಳಾರಿಯಲ್ಲಿ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬಳ್ಳಾರಿ, ವಿಜಯನಗರ ಹಾಗೂ ಕೊಪ್ಪಳ ಜಿಲ್ಲೆಗಳ ನ್ಯಾಯಾಧೀಶರಿಗೆ ಮಧ್ಯಸ್ಥಿಕೆ ಕುರಿತ ಪುನಶ್ಚೇತನ ತರಬೇತಿ ಕಾರ್ಯಾಗಾರವನ್ನು ಆನ್ಲೈನ್ ವೇದಿಕೆಯಲ್ಲಿ ಉದ್ಘಾಟಿಸಿ ಅವರು ಮಾತನಾಡಿದರು. ಮಧ್ಯಸ್ಥಿಕೆಯನ್ನು ಕಾನೂನುಬದ್ಧಗೊಳಿಸಲಾಗಿದೆ. ಕಕ್ಷಿದಾರರ ನಡುವೆ ಸಂಧಾನ ಮೂಡಿಸುವಲ್ಲಿ ನ್ಯಾಯಾಧೀಶರ ಪಾತ್ರ ಅತ್ಯಂತ ಪ್ರಮುಖವಾಗಿದೆ ಎಂದರು. ನಿಮ್ಮೊಳಗಿನ ಅರಣ್ಯ ಧ್ಯೇಯದೊಂದಿಗೆ ಇಂದು ವಿಶ್ವ ಮಳೆಕಾಡು ದಿನಾಚರಣೆ. ಭೂಗ್ರಹದ ಹವಾಮಾನವನ್ನು ಸ್ಥಿರಗೊಳಿಸುವಲ್ಲಿ, ಶ್ರೀಮಂತ ಜೀವ ವೈವಿಧ್ಯತೆಯನ್ನು ಪೋಷಿಸುವಲ್ಲಿ ಹಾಗೂ ಸ್ಥಳೀಯ ಸಮುದಾಯಗಳನ್ನು ಸುಸ್ಥಿರಗೊಳಿಸುವಲ್ಲಿ ಮಳೆಕಾಡುಗಳ ನಿರ್ಣಾಯಕ ಪಾತ್ರದ ಬಗ್ಗೆ ಜನಜಾಗೃತಿ ಮೂಡಿಸಲಾಗುತ್ತಿದೆ. ಜೀವಂತ ಔಷಧಾಲಯಗಳು ಎಂದೇ ಪರಿಗಣಿತವಾದ ಮಳೆಕಾಡುಗಳು ಗಣನೀಯ ಪ್ರಮಾಣದಲ್ಲಿ ಇಂಗಾಲದ ಡೈ ಆಕ್ಸೈಡ್ ಅನ್ನು ಹೀರಿಕೊಂಡು ಜಾಗತಿಕ ಮಳೆ ಮಾದರಿಗಳನ್ನು ನಿಯಂತ್ರಿಸುತ್ತವೆ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ಗ್ರಾಮೀಣ ಭಾಗದ 41 ವರ್ಷದ ಕೃಷಿ ಕೂಲಿ ಕಾರ್ಮಿಕರೋರ್ವರು ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದು ಹಂದಿ ಜ್ವರ ದೃಢಪಟ್ಟಿದ್ದಾಗಿ ಯಲ್ಲಾಪುರ ತಾಲೂಕು ವೈದ್ಯಾಧಿಕಾರಿ ಡಾ ನರೇಂದ್ರ ಪವಾರ್ ತಿಳಿಸಿದ್ದಾರೆ. ವ್ಯಕ್ತಿಯ ಕುಟುಂಬಸ್ಥರನ್ನು ಚಿಕಿತ್ಸೆಗೆ ಒಳಪಡಿಸಲಾಗಿದ್ದು ಮುಂಜಾಗ್ರತೆ ವಹಿಸಲು ಸೂಚಿಸಲಾಗಿದೆ ಎಂದು ಜಿಲ್ಲಾ ಸಾಂಕ್ರಾಮಿಕ ರೋಗಗಳ ಸರ್ವೇಕ್ಷಣಾಧಿಕಾರಿ ಡಾ ರಮೇಶ್ ರಾವ್ ಮಾಹಿತಿ ನೀಡಿದ್ದಾರೆ. ಕರ್ನಾಟಕ ಈಜುಪಟುಗಳ ತಂಡ ಅಹಮದಾಬಾದ್ನಲ್ಲಿ ನಿನ್ನೆ ಮುಕ್ತಾಯಗೊಂಡ 79ನೇ ರಾಷ್ಟೀಯ ಈಜು ಚಾಂಪಿಯನ್ಶಿಪ್ನಲ್ಲಿ ಸಮಗ್ರ ವೀರಾಗ್ರಣಿ ಪ್ರಶಸ್ತಿಗೆ ಭಾಜನವಾಗಿದ್ದಾರೆ. 33 ವರ್ಷಗಳ ಪ್ರಾಬಲ್ಯ ಮೆರೆದಿದ್ದಾರೆ. 6 ದಿನಗಳ ಈಜುಕೂಟದಲ್ಲಿ ಕರ್ನಾಟಕ ಒಟ್ಟು 19 ಚಿನ್ನ, 16 ಬೆಳ್ಳಿ, 11 ಕಂಚಿನ ಪದಕಗಳ ಸಹಿತ ಒಟ್ಟು 47 ಪದಕಗಳನ್ನು ಜಯಿಸಿದೆ. ಪುರುಷ ಹಾಗೂ ಮಹಿಳಾ ಈಜು ಸ್ಪರ್ಧೆಗಳಲ್ಲಿ ಒಟ್ಟು 170 ಅಂಕ ಗಳಿಸಿದ ಕರ್ನಾಟಕ ತಂಡ ಸಮಗ್ರ ಪ್ರಶಸ್ತಿ ಜಯಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧಾರವಾಡ ಜಿಲ್ಲೆ ಕುಂದಗೋಳದ ದೇವಧಾನ್ಯ ರೈತ ಉತ್ಪಾದಕರ ಕಂಪನಿಯ ಹುಬ್ಬಳ್ಳಿ ಹಲಸು ಮೇಳ

0: ಯಶಸ್ವಿ. ಹೊರನಾಡ ಕನ್ನಡಿಗರ ಸಂಘಗಳ 10ನೇ ಮಹಾಮೇಳ ಸೋಲಾಪುರದಲ್ಲಿ ಸಂಪನ್ನ. ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ ಇಂದು ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಾಹಿತ್ಯಾಂತರಂಗ ಕಾರ್ಯಕ್ರಮ. ಮಧ್ಯಸ್ಥಿಕೆ ಕೇವಲ ಆಯ್ಕೆಯಲ್ಲ, ಶಾಸನಬದ್ಧ ಆದೇಶ. ನ್ಯಾಯಮೂರ್ತಿ ಆರ್ ನಟರಾಜ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ ಸಿಬಿಎಸ್ ಬಿಎಲ್ಆರ್

0: ಆಲಿಸೋ ವಿವಿಧ ಭಾರತಿ
1: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM
2: 7:14:12 ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಶ್ರೋತೃ ಬಂಧುಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ ಅಂತ ನಿಮ್ಮೊಂದಿಗಿದ್ದೇನೆ ನಿಮ್ಮ ಬಾನುಲಿ ಮಿತ್ರ ಸುಬ್ರಹ್ಮಣ್ಯ. ಇವತ್ತಿನಲ್ಲಿ ಈ ಹೊತ್ತಿನಲ್ಲಿ

0: ಆರಂಭಕ್ಕೆ ಕೇಳಿ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ. ಮಂಗಳದ ದನಿ ಅಂದ್ರೆ ಕದ್ರಿ ಗೋಪಾಲನಾಥ್. ಬಾಲ್ಯದಿಂದಲೇ ಸಂಗೀತದ ಸೆಳೆತ. ಅವರು ನಾಗಸ್ವರವನ್ನು ನುಡಿಸ್ತಾ ಇದ್ರು, ಕಲಿತಿದ್ರು. ಮೈಸೂರು ಅರಮನೆ ಬ್ಯಾಂಡ್ ಸಂಗೀತವನ್ನ ಒಮ್ಮೆ ಕೇಳಿದ್ರು, ಸ್ಯಾಕ್ಸೋಫೋನ್ಗೆ ಒಲಿದರು. ಸ್ಯಾಕ್ಸೋಫೋನ್ ಅನ್ನ ಕನ್ನಡದ ವಾದ್ಯ ಮಾಡಿದ ಕೀರ್ತಿ ಕದ್ರಿ ಗೋಪಾಲನಾಥ್ ಅವರದು. ಅವರ ಮಾತಿನ ಲಹರಿ.
2: ಮೂಲತಃ ನಾನು ಬಾಣೆ ಮಂಗಳೂರಿನ ಹತ್ತಿರ ಬಂಟ್ವಾಳ ತಾಲೂಕಿನಲ್ಲಿ ಸಜಿಪಾಂತ ಗ್ರಾಮ, ಮರೇಕು ಗ್ರಾಮ. ಅಲ್ಲಿ ಯಾವುದೇ ಸೌಕರ್ಯಗಳಿಲ್ಲ, ನಡ್ಕೊಂಡು ಹೋಗ್ಬೇಕು. ಪೇಟೆಯಿಂದ 5-6 ಕಿಲೋಮೀಟರ್ ನಡ್ಕೊಂಡು ಹೋಗಿತ್ತು. ಆ ದಿನ ನಾವು ಶಾಲೆಗೂ ಹಾಗೆ 3 ಮೈಲ್ ನಡ್ಕೊಂಡು ಹೋಗ್ಬೇಕು, ಗುಡ್ಡ ಎಲ್ಲ ಮೇರು ಪಳ್ಳ ಎಲ್ಲ ಹಿಡಿದು. ಇಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಪಂಚಾಯತ್ ಆಫೀಸ್ ಇತ್ತು. ಅಲ್ಲಿ ಇದಿರ್ತಾರೆ, ಎಂಥದ್ದು ಮೈಕ್ ಇಡ್ತಾರೆ, ರೇಡಿಯೋ ಹಾಗೂ ಒಂದು ಡಬ್ಬಾ ತರ ರೇಡಿಯೋ, ಒಂದು ಬಾಕ್ಸ್ ತರ, ನಮ್ಮ ಬಕೆಟ್ ತರದ್ದು ಇದೆಲ್ಲ ಇರ್ತಾರಲ್ಲ, ಅದು ಅವಾಗ ಮೈಸೂರು ಆಕಾಶವಾಣಿಯಿಂದ ಪ್ರಚಾರ ಆಗುವಂಥದ್ದೆಲ್ಲ ಅಲ್ಲಿ ಬರ್ತಿತ್ತು. ಪ್ರದೇಶ ಸಮಾಚಾರ ಕಾರ್ಯಕ್ರಮ ಎಲ್ಲ ಬೆಳಗ್ಗೆ ಯಾವ ಸಿಗ್ತಿಲ್ಲ, ಯಾಕಂದ್ರೆ ನಮ್ಮ ಮನೆ ಅಲ್ಲಿಂದ 1-2 ಕಿಲೋಮೀಟರ್ ಇದೆ. ಸೊ ಆ ಕಾಲದಲ್ಲಿ ರೇಡಿಯೋ ಇದ್ದವರು ಸ್ವಲ್ಪ ಅನುಕೂಲವಂತರ ಅನ್ನುವಂಥ ಕಾಲದಲ್ಲಿ ಯಾರ ಮನೆಯಲ್ಲಿ ಅಷ್ಟು ದೊಡ್ಡವರ ಮನೆಯಲ್ಲ ದೊಡ್ಡ ದೊಡ್ಡ ಬಂಡಲ್ ತರ ರೇಡಿಯೋ ಇರ್ತಿತ್ತು. ನೋಡಿ, ನಮಗೆ ನೋಡುದಂದ್ರೆ ಬಹಳ, ಕೇಳುದಂದ್ರೆ ಬಹಳ. ಇಂಥ ಒಂದೊಂದು ಸಂದರ್ಭದಲ್ಲಿ ನಾನು ಲೈಬ್ರರಿ ಮೆಂಬರ್ ಕೂಡ ಆಗಿದೆ. ಸಣ್ಣದ್ರಿಂದ ಈ ಪುರಾಣ ಕಥೆಗಳನ್ನ ಓದೋದು ಹುಚ್ಚು, ಅದು ಬೇರೆ. ಮತ್ತೆ ತಾರಸು ಅವರ ಕಥೆ ಓದ್ತಿದ್ದೆ, ಅವರು ಬಹಳ ನನಗೆ ಅವರದು. ಆ ಸಂದರ್ಭದಲ್ಲಿ ಹೋದಾಗ ಈ ಆಕಾಶವನ್ನು ಕೇಳಿದಾಗ ಕೆಲವು ಹಾಡುಗಳು ಮತ್ತು ಕೆಲವರ ನಾದಸ್ವರ, ಕೆಲವರ ವಯಲಿನ ವೀಣಾ ವಾದನಗಳನ್ನ ಕೇಳಿದಾಗ ನನಗೆ ಇಂದು ಏನೋ ಎಂಥದೋ ಒಂದು ಪೂರ್ವಜನ್ಮದ ಒಂದು ಸಂಸ್ಕೃತಿ ಬಂದಾಗ, ಏನೋ ಇನ್ನು ನಾನು ಬಾರಿಸಬೇಕಿತ್ತಲ್ಲ ಈ ರಾಗವನ್ನು ನಾನು ಬಾರಿಸಿದೆ ಅವಾಗ. ಅಯ್ಯೋ ಎಷ್ಟೊಂದು ಚೆನ್ನಾಗಿದೆ, ಯಾವುದೋ ಒಂದು ರಾಗ ಅದು ನಮಗೆ ಸ್ಪಂದಿಸ್ತದೆ. ಆದರೂ ಅದು ಬಿಟ್ಟರೆ ಬೇರೆ ಹಾಡುಗಾರಿಕೆ ಅಥವಾ ವೀಣಾ ವಾದನ ಅಥವಾ ಬೇರೆ ನಾದಸ್ವರ ವಾದನ ಇರುವಾಗ ನನಗೆ ಕ್ರಮೇಣ ಇದನ್ನು ಕಳಿಬೇಕಿತ್ತಲ್ಲ ಕಳಿಬೇಕಿತ್ತಲ್ಲ ಅಂದಾಗ ನಾನು ಅದನ್ನು ಒಂದು ಸಂದರ್ಭದಲ್ಲಿ ನಾನು ಈ ಮೈಸೂರು ಪ್ಯಾಲೇಸ್ನಲ್ಲಿ ಒಮ್ಮೆ ಈ ಸ್ಯಾಕ್ಸೋಫೋನ್ ಅನ್ನು ನಮ್ಮ ಸ್ಕೂಲ್ ಟ್ರಿಪ್ನಲ್ಲಿ ಬಂದಾಗ ಅಲ್ಲಿ ಪೊಲೀಸ್ ಬ್ಯಾಂಡ್, ಆ ಬ್ಯಾಂಡ್ನಲ್ಲಿ ಒಬ್ಬರು ವಾದ್ಯಂತ ಪಾಶ್ಚಾತ್ಯ ನಮ್ಮದು ಸ್ವದೇಶ ವಿದೇಶ ಅನ್ನೋದಕ್ಕಿಂತ ಯಾವುದೇ ಒಂದು ಬೇರೆ ಬೇರೆ ಪರಂಪರೆಯ ಮೇಲೆ ಅವರಿಗೊಂದು ವಿಶೇಷವಾದ ಒಂದು ಆಧಾರ ಇತ್ತು ಅಂತ ನಾವು ಬಹಳ ಇದರಲ್ಲಿ ಹೇಳಬೇಕು. ನಾನು ನಿಜವಾಗಿ ಆ ಜನ ಹತ್ರ ಹೋಗಿ ಕೇಳಿದೆ, ಏನ್ ಸರ್ ಇದು ವಾದ್ಯದ ಹೆಸರು ಅಂತ ಧೈರ್ಯ ಮಾಡಿಕೊಂಡು ಹೇಳಿದ್ರು. ಸ್ಯಾಕ್ಸೋಫೋನ್ ಎಲ್ಲಿ ಸಿಗ್ತದೆ? ಇಲ್ಲ, ಅದು ಎಲ್ಲೋ ಸಿಗ್ತದೆ, ನಮಗೆ ಮಹಾರಾಜರು ತಂದು ಕೊಟ್ಟದ್ದು ಅಂದ್ರೆ ನಾವು ಹುಡುಗಲ್ವಾ, ನಮ್ಗೆ ಯಾಕೆ ಅಂತೇಳಿ ಸುಮ್ಮನೆ ನಾವು. ಸೊ ಕಡೆಗೆ ನಾನು ಅದನ್ನು ಹೇಗೋ ಇನ್ನೊಬ್ಬರಿಂದ ಅದನ್ನು ತಿಳ್ಕೊಂಡೆ ಎಲ್ಲಿ ಸಿಗ್ತಾ ಇದ್ದ. ನಮ್ಮ ಊರಿನಲ್ಲಿ ನಮ್ಮ ಮೊದಲಿನ ಗುರುಗಳ ಮಗನ ಒಂದು ಉಪನಯನ ಕಾರ್ಯಕ್ರಮ ಗುರುವಾಯೂರು ದೇವಸ್ಥಾನದಲ್ಲಿ ಆದಾಗ ಶಿಷ್ಯನಾದ ನನ್ನನ್ನು ಬಿಡ್ತಾರ, ನೀನೇ ಬಾ ಅಂತ ಹೇಳಿದ್ರು. ನಾನು ಅಲ್ಲಿ ದೇವಸ್ಥಾನದಲ್ಲಿ ಮೊದಲು ಗುರುವಾಯೂರಪ್ಪನಿಗೆ ಕಾರ್ಯಕ್ರಮವೂ ಆಯ್ತು, ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡಾಯ್ತು ಅಂತ ಹೋದೆ. ಆಗ ಅಲ್ಲಿ TVG ಸರ್ ಬಂದಿದ್ರು, ಯಾಕಂದ್ರೆ ನನ್ನ ಗುರುಗಳ ಭಾವ ಭಾವಮೈದ್ರು ಅವರು, ಯಾಕಂದ್ರೆ ಅವರ ತಂಗಿಯನ್ನು ನನ್ನ ಗುರುಗಳು, ಮೊದಲಿನ ಗುರುಗಳು. ಅಳಿಯನಿಗೆ ಉಪನಯನ ಮಾಡುವಾಗ ಭಾವ ಬೇಕಲ್ಲ, ಹಾಗೆ ಒಂದು ನನ್ನ ಗುರುವಾಯೂರಪ್ಪನನ್ನು ನೋಡಿದೆ, ಇನ್ನೊಬ್ಬ ಗುರುವನ್ನು ಪಡ್ಕೊಂಡೆ. ಈ ನಾದಸ್ವರ ಮತ್ತು ಇದಕ್ಕೂ ನನಗೆ ತಿಳಿದಿರುವ ಜ್ಞಾನ, ಆಮೇಲೆ ನಾನು ತಿಳ್ಕೊಂಡ ಪ್ರಕಾರ ನಾದಸ್ವರ ಡಬಲ್ ರಿಟ್ಸ್ ಅಂತಾರೆ ಅದಕ್ಕೆ, ಸಿವಾಲಿ. ಅದು ಇವು ಎರಡು ಕಡೆನೂ ಇದಿರ್ತದೆ, ಅದನ್ನು ನಾವು ಕೆಳಗೆ ರಿಟ್ಸ್ ಮೇಲೆ ರಿಟ್ಸ್.

0: ಅದಕ್ಕೆ ಶಿವಲಿಂದ ಉತ್ತರ ನೋಡಿ ಬಾಳಗೈ ಅದನ್ನ ಹೀಗೆ ಮಾಡಿದಾಗ ಅದನ್ನು ಸುತ್ತಿಯಲ್ಲಿ ಇಟ್ಟುಕೊಂಡು ನಮ್ಗೆ ಯಾವುದೇ ಕಾಲು ಸ್ವರಗಳು ಇನ್ನೂ ಅರೆಕಾಲು ಸ್ವರಗಳು ಬೇಕಾದ ತುಟಿ ಒತ್ತಡದಿಂದ ಸೃಷ್ಟಿ ಮಾಡಬಹುದು. ಇಂಥ ಕಂಪಿದಗಳನ್ನೆಲ್ಲ ಆಕಾರಕ್ಕೆ ಕೀ ಒತ್ತು ಬೇಕಾಗಿಲ್ಲ, ಬರೀ ಹೆಡ್ ಶೇಕ್ ಮಾಡಿದ್ರೆ ಅಥವಾ ಮೌತ್ ಅನ್ನು ಸ್ವಲ್ಪ ಪ್ರೆಸರ್ ಮಾಡಿದಾಗ ಬರ್ತದೆ. ಇದೇ ಸ್ಯಾಕ್ಸ್ನಲ್ಲಿ ನುಡಿಸಲಿಕ್ಕೆ ಆಗುದಿಲ್ಲ. ಅದು ಆ ಥರ ಮಾಡಿದಾಗ ಒಂದು ಕಡೆ ಎಬೋನೇಟ್ ಅನ್ನುವ ಪ್ಲಾಸ್ಟಿಕ್ ಒಂದು ಗಟ್ಟಿ ಪದಾರ್ಥ ಇದೆ, ಒಂದು ಸೈಡ್ಗೆ ಮಾತ್ರ ಅಡಿಭಾಗದಲ್ಲಿ ನೀರು ಸಿಗ್ತದೆ. ಬ್ಲೋ ಮಾಡುವಾಗ ಅದು ಎರಡು ಈಗ ವೈಬ್ರೇಷನ್ ಮಾಡಿದಾಗ ಸೌಂಡ್ ಬರ್ತದೆ. ಯಾವುದೇ ತರದಿಂದ ನೀವು ಅದನ್ನು ಸ್ವಲ್ಪ ಗಮಕ ಮಾಡುವ ಅಥವಾ ಆ ಟೆಕ್ನಿಕ್ ಅನ್ನು ಇದಕ್ಕೆ ಯೂಸ್ ಮಾಡುವ ಅಂದ್ರೆ ಅದು ಅಪಸರ್ ಬಂದ್ಬಿಡ್ತದೆ. ಯಾಕಂದ್ರೆ ಸ್ಟಕ್ ಆಗ್ತದೆ ಶೇಕ್ ಮಾಡುವಾಗ ಅಥವಾ ಒಂದು ಚೂರು ನಾಲಿಗೆಯನ್ನು ಅದಕ್ಕೆ ಮೆತ್ತಗೆ ಒತ್ತಡ ಕೊಟ್ಟು ಮಾಡುವಾಗ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಇದೆಲ್ಲ ಬಹಳ ಅಳವಡಿಸುವಾಗ ಬಹಳ ಕಷ್ಟ ಆಯ್ತು. ಸ್ಟ್ರಿಂಗ್ಸ್ ಅದು ವೆಸ್ಟರ್ನ್ ಮಾಡುವಾಗ ಬರೀ ಕಟ್ ನೋಟಿಗೋಸ್ಕರ ಸ್ವಲ್ಪ ಟೈಟ್ ಇಟ್ಟಿರ್ತಾರೆ, ಅದರಲ್ಲಿ ಬರ್ಲಿಕ್ಕೆ ಬರುದಿಲ್ಲ. ಅವಾಗ ನಾನು ಏನು ಮಾಡಿದ, ತುಂಬಾ ಅದನ್ನು ಮಾಡಿ ಅದರ ಇದನ್ನೆಲ್ಲ ಸ್ಟ್ರಿಂಗ್ ಅನ್ನು ತೆಗೆದು ಬಿಸಾಡಿ. ಅದಕ್ಕೆ ಆಗ ರಬ್ಬರ್ ಬೈಂಡ್ ಅಂತ ಆ ಕಾಲದಲ್ಲಿ ಇರಲಿಲ್ಲ, ಸೈಕಲ್ ಟ್ಯೂಬ್ ಗೊತ್ತಲ್ಲ ನಿಮಗೆ, ಅದನ್ನು ತೆಳುವಾಗಿ ಕಟ್ ಮಾಡಿ ಅದಕ್ಕೆ ಮಾಡಿ ಅದರಿಂದ ಅದು ಮೆತ್ತಗೆ ಮಾಡಿ ಅದನ್ನು ನಮ್ಗೆ ಬೆಂಡ್ ಮಾಡ್ಲಿಕ್ಕೆ ಗಾಡಿನ ಸಹ ಬರುವಾಗ ಹೇಗೆ ಬರುದು ಮಾಡಿದೆ. ಆಮೇಲೆ ಪ್ಯಾಡ್ಸ್ ನಲ್ಲಿ ಕೂಡ ಮೊದಲು ಬಹಳ ಕಷ್ಟವಿತ್ತು. ಎಲ್ಲ ಕಡೆಯಲ್ಲಿ ಆಕಾಶವಾಣಿ ನಾನು ಎಲ್ಲ ಇಂಟರ್ವ್ಯೂ ಹೇಳ್ತೀನಿ, ನನಗೆ ತುಂಬಾ ಪಬ್ಲಿಸಿಟಿ ಕೊಟ್ಟದ್ದು ಆಕಾಶವಾಣಿ ಮಾತ್ರ.
1: ಇವತ್ತಿನ ಕನ್ನಡ ರತ್ನ ಭಂಡಾರದಲ್ಲಿ ಕದ್ರಿ ಗೋಪಾಲನಾಥ್ ಅವರ ಮಾತಿನ ಲಹರಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಭಾವಗೀತೆಗಳೊಂದಿಗೆ ಸಾಗುವ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಆರಂಭಕ್ಕೆ ಅರ್ಚನಾ ಉಡುಪ ಅವರ ಧ್ವನಿಯಲ್ಲಿ ಬಿಆರ್ ಲಕ್ಷ್ಮಣರಾಯರ ರಚನೆಯ ಒಂದು ಭಾವಗೀತೆ.

0: ಸಕಲ ಜೀವಿಗಳ ತಾಣ ಮಣ್ಣು,
1: ವಿಷಗಳಿಂದ ಆಗುತ್ತಿದೆ ಹುಣ್ಣು,
2: ಭೂಮಿ ಹಸಿರ ಸಂಪತ್ತಿನ ಆಗರ,
1: ಕುಂದದಿರಲಿ ನಮ್ಮ ಸಡಗರ,
3: ಹಸುರಿನ ಬನ್ನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು,
4: ಆಸೆಗಳಿಗೆ ಕಡಿವಾಣ ಇರಲಿ,
1: ಕಲ್ಮಶಗಳು ಸೇರದಂತಿರಲಿ,
3: ಕಾಣೋದೆಲ್ಲ ಬೇಕು ಎಂಬ ಹಠದಲ್ಲಿ ಒಳ್ಳೆಯದೆಲ್ಲ.

0: ಮಣ್ಣಿನಿಂದಲೇ ಆಹಾರ,
1: ಮಣ್ಣಿನಿಂದಲೇ ಆರೋಗ್ಯ,
2: ಮಣ್ಣಿನಿಂದಲೇ ಆನಂದ.
3: ಉಳುವ ಎತ್ತು ಬೆಳೆಯುವ ಭೂಮಿ ನೇಗಿಲೆ ನಮಗೆ ಆಧಾರ.
1: ಮಣ್ಣೇ ಜೀವ, ಮಣ್ಣೇ ದೈವ.
4: ಮಣ್ಣೆ ಕೊಡುವುದು ಬದುಕನು, ಆ ಬದುಕೆ ಕೊಡುವುದು ಬೆಳಕನು.
5: 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳಲಿದ್ದೀರಿ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು: ಮಧ್ಯಪ್ರದೇಶದ ಕುನು ರಾಷ್ಟೀಯ ಉದ್ಯಾನವನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಭೇಟಿ. ನವದೆಹಲಿಯಲ್ಲಿ ಇಂದಿನಿಂದ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆ. ತಮಿಳುನಾಡು ಅನಿಲ ಸೋರಿಕೆ ದುರಂತ, ಉನ್ನತ ಮಟ್ಟದ ತನಿಖೆಗೆ ಮುಖ್ಯಮಂತ್ರಿ ಸಿ ವಿಜಯ್ ಜೋಸೆಫ್ ಆದೇಶ. ಸ್ವಿಟ್ಜರ್ಲೆಂಡ್ನಲ್ಲಿ ಇರಾನ್ ಅಮೆರಿಕ ನಿಯೋಗ ಮಟ್ಟದ ಮಾತುಕತೆ ಪ್ರಗತಿಯಲ್ಲಿ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಕೇಪ್ ವರ್ಡೆ ಮತ್ತು ಉರುಗ್ವೆ ತಂಡಗಳ ನಡುವಿನ ಪಂದ್ಯ ಡ್ರಾನಲ್ಲಿ ಅಂತ್ಯ. ವಾರ್ತೆಗಳ ವಿವರ: ರಾಷ್ಟಪತಿ ದ್ರೌಪದಿ ಮುರ್ಮು ಇಂದು ಮಧ್ಯಪ್ರದೇಶದ ಶಿಯೋಪುರ್ ಜಿಲ್ಲೆಯ ಕುನು ರಾಷ್ಟೀಯ ಉದ್ಯಾನವನಕ್ಕೆ ಭೇಟಿ ನೀಡಲಿದ್ದಾರೆ. ಚೇತಾಮಿತ್ರರು, ಚಿರತೆ ಟ್ರ್ಯಾಕರ್ಗಳು, ಸ್ಥಳೀಯ ಅರಣ್ಯ ಸಿಬ್ಬಂದಿ ಮತ್ತು ಪ್ರವಾಸಿ ಮಾರ್ಗದರ್ಶಕರಾಗಿ ಕೆಲಸ ಮಾಡುವ ಸಹರಿಯ ಬುಡಕಟ್ಟಿನ ಸದಸ್ಯರೊಂದಿಗೆ ಅವರು ಸಂವಹನ ನಡೆಸಲಿದ್ದಾರೆ. ಭೇಟಿಯ ನಂತರ ರಾಷ್ಟಪತಿಗಳು ಶಿಯೋಪುರದಿಂದ ಗ್ವಾಲಿಯರ್ಗೆ ತೆರಳಲಿದ್ದಾರೆ. ನಂತರ ಭಾರತೀಯ ವಾಯುಪಡೆಯ ವಿಶೇಷ ವಿಮಾನದಲ್ಲಿ ನವದೆಹಲಿಗೆ ಹಿಂದಿರುಗಲಿದ್ದಾರೆ. ನಿನ್ನೆ ಅವರು ಮಧ್ಯಪ್ರದೇಶದ ಜಬಲ್ಪುರ್ನಲ್ಲಿರುವ ರಾಣಿ ದುರ್ಗಾವತಿ ವಿಶ್ವವಿದ್ಯಾಲಯದ 36ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ವಿವಿಧ ವಿಭಾಗಗಳಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕಗಳನ್ನು ಪ್ರದಾನ ಮಾಡಿದರು. ಸಮಾರಂಭವನ್ನುದ್ದೇಶಿಸಿ ಮಾತನಾಡಿದ ಅವರು, 2047ರೊಳಗೆ ವಿಕಸಿತ ಭಾರತ ನಿರ್ಮಾಣದ ಗುರಿ ಸಾಧಿಸಬೇಕಾದರೆ ಅಭಿವೃದ್ಧಿಯ ಫಲಗಳು ಸಮಾಜದ ಪ್ರತಿಯೊಂದು ವರ್ಗ ಹಾಗೂ ಪ್ರತಿಯೊಬ್ಬ ವ್ಯಕ್ತಿಗೂ ತಲುಪಬೇಕು. ಶಿಕ್ಷಣವು ವ್ಯಕ್ತಿ ಹಾಗೂ ಸಮಾಜದ ಅಭಿವೃದ್ಧಿಗೆ ಅತ್ಯಂತ ಪರಿಣಾಮಕಾರಿ ಸಾಧನವಾಗಿದ್ದು, ಆದಿವಾಸಿ ಸಮುದಾಯಗಳ ಶಿಕ್ಷಣ ಮತ್ತು ಸಮಗ್ರ ಅಭಿವೃದ್ಧಿಗಾಗಿ ನಿರಂತರ ಪ್ರಯತ್ನಗಳು ನಡೆಯಬೇಕು ಎಂದು ಪ್ರತಿಪಾದಿಸಿದರು. ಭಾರತ ನವದೆಹಲಿಯಲ್ಲಿಂದು ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ 2 ದಿನಗಳ ಸಭೆಯನ್ನು ಆಯೋಜಿಸಲಿದೆ. ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅಧ್ಯಕ್ಷತೆ ವಹಿಸಲಿದ್ದು, ಈ ಸಭೆಯಲ್ಲಿ 11 ಸದಸ್ಯ ರಾಷ್ಟಗಳ ಭದ್ರತಾ ಮುಖ್ಯಸ್ಥರು ಭಾಗವಹಿಸಲಿದ್ದಾರೆ. ಇವುಗಳಲ್ಲಿ ಭಾರತ, ಬ್ರೆಜಿಲ್, ಚೀನಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷ್ಯಾ, ಇರಾನ್, ರಷ್ಯಾ, ಸೌದಿ ಅರೇಬಿಯಾ, ದಕ್ಷಿಣ ಆಫ್ರಿಕಾ ಮತ್ತು ಯುಎಇಗಳು ಸೇರಿವೆ. ಈ ಸಭೆಯು ಜಗತ್ತು ಇಂದು ಎದುರಿಸುತ್ತಿರುವ ಭದ್ರತಾ ಸವಾಲುಗಳು ವಿಷಯದ ಮೇಲೆ ಕೇಂದ್ರೀಕರಿಸಿದೆ. ರಾಷ್ಟೀಯ ಭದ್ರತಾ ಬೆದರಿಕೆಗಳು ವೇಗವಾಗಿ ವಿಕಸನಗೊಳ್ಳುತ್ತಿರುವ ಸ್ವರೂಪ ಮತ್ತು ಉದಯೋನ್ಮುಖ ಭದ್ರತಾ ಅಪಾಯಗಳಲ್ಲಿ ಹೊಸ ತಂತ್ರಜ್ಞಾನಗಳ ಪಾತ್ರದ ಮೇಲೆ ಚರ್ಚೆಗಳು ಕೇಂದ್ರೀಕೃತವಾಗಿವೆ. 2026ರಲ್ಲಿ ಭಾರತ 4ನೇ ಬಾರಿಗೆ ಬ್ರಿಕ್ಸ್ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವುದರಿಂದ ಈ ಸಭೆ ನಡೆಯುತ್ತಿದೆ. ಭಾರತದ ಅಧ್ಯಕ್ಷತೆಯು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ವಿಷಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ತಮಿಳುನಾಡಿನ ತಿರುವಳ್ಳೂರು ಜಿಲ್ಲೆಯ ಪೆರಿಯಾಪಾಳಯಂನಲ್ಲಿರುವ ಸಮುದ್ರ ಆಹಾರ ರಫ್ತು ಕಂಪನಿಯಲ್ಲಿ ಸಂಭವಿಸಿದ ಅಮೋನಿಯಾ ಅನಿಲ ಸೋರಿಕೆಯಿಂದ ಕನಿಷ್ಠ 7 ಮಂದಿ ಮೃತಪಟ್ಟಿದ್ದು 70ಕ್ಕೂ ಹೆಚ್ಚು ಕಾರ್ಮಿಕರು ಅಸ್ವಸ್ಥರಾಗಿದ್ದಾರೆ. ರಕ್ಷಣಾ ಮತ್ತು ವೈದ್ಯಕೀಯ ಕಾರ್ಯಾಚರಣೆಗಳು ಮುಂದುವರೆದಿರುವುದರಿಂದ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಪ್ರಾಥಮಿಕ ವರದಿಗಳು ತಿಳಿಸಿವೆ. ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ ಹಾಗೂ ರಾಸಾಯನಿಕ, ಜೈವಿಕ ಮತ್ತು ಅಣು ಪ್ರತಿಕ್ರಿಯಾ ತಂಡಗಳು ರಕ್ಷಣಾ ಕಾರ್ಯಾಚರಣೆ ನಡೆಸಿದ್ದು, ಕಟ್ಟುನಿಟ್ಟಿನ ಸುರಕ್ಷತಾ ಕ್ರಮಗಳೊಂದಿಗೆ ಅನಿಲ ಸೋರಿಕೆಯನ್ನು ನಿಯಂತ್ರಣಕ್ಕೆ ತಂದಿವೆ. ತಮಿಳುನಾಡು ಮುಖ್ಯಮಂತ್ರಿ ಸಿ ವಿಜಯ್ ಜೋಸೆಫ್ ಘಟನೆಯ ಕುರಿತು ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಿದ್ದು, 24 ಗಂಟೆಗಳೊಳಗೆ ವರದಿ ಸಲ್ಲಿಸಲು 3 ಸದಸ್ಯರ ಸಮಿತಿಯನ್ನು ರಚಿಸಿದ್ದಾರೆ. ಮೃತರ ಕುಟುಂಬಗಳಿಗೆ ತಲಾ 2 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಘಟನೆ ಕುರಿತು ತೀವ್ರ ಸಂತಾಪ ಸೂಚಿಸಿದ್ದಾರೆ. ಮೃತರ ಕುಟುಂಬಗಳಿಗೆ ಸಾಂತ್ವನ ಹೇಳಿದ್ದು, ಚಿಕಿತ್ಸೆ ಪಡೆಯುತ್ತಿರುವವರು ಶೀಘ್ರ ಗುಣಮುಖರಾಗಲಿ ಎಂದು ಪ್ರಾರ್ಥಿಸಿದ್ದಾರೆ. ಇರಾನ್ನ ಪರಮಾಣು ಕಾರ್ಯಕ್ರಮ ಮತ್ತು ಪ್ರಾದೇಶಿಕ ಭದ್ರತಾ ಸಮಸ್ಯೆಗಳನ್ನು ಪರಿಹರಿಸಲು ಸ್ವಿಟ್ಜರ್ಲೆಂಡ್ನಲ್ಲಿ ಹಿರಿಯ ನಿಯೋಗಗಳು ಸಭೆ ಸೇರಿದ್ದು, ಇರಾನ್ನೊಂದಿಗಿನ ಮಾತುಕತೆಗಳು ಪ್ರಗತಿಯಲ್ಲಿವೆ ಎಂದು ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ತಿಳಿಸಿದ್ದಾರೆ. ಲುಸರ್ನ್ ಸರೋವರದ ಮೇಲಿರುವ ಬರ್ಗೆನ್ಸ್ಟಾಕ್ ರೆಸಾರ್ಟ್ನಲ್ಲಿ ಅಮೆರಿಕ ಮತ್ತು ಇರಾನ್ನ ನಿಯೋಗಗಳು ಮಾತುಕತೆ ಪ್ರಾರಂಭಿಸಿವೆ. ಸಭೆಗೆ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಜೆಡಿ ವ್ಯಾನ್ಸ್, ಮಾತುಕತೆಗಳು ಈಗಾಗಲೇ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡಿವೆ. ಮಾತುಕತೆ ಪ್ರಾಥಮಿಕವಾಗಿ ಇರಾನ್ನ ಪರಮಾಣು ಕಾರ್ಯಕ್ರಮದ ಮೇಲೆ ಕೇಂದ್ರೀಕೃತವಾಗಿದೆ. ಆದರೂ ಇಸ್ರೇಲ್ ಮತ್ತು ಲೆಬನಾನ್ ನಡುವಿನ ಕದನ ವಿರಾಮವನ್ನು ಕಾಯ್ದುಕೊಳ್ಳುವ ಪ್ರಯತ್ನಗಳು ಸೇರಿದಂತೆ ಪ್ರಾದೇಶಿಕ ಭದ್ರತಾ ಸಮಸ್ಯೆಗಳು ಸಹ ಪ್ರಮುಖವಾಗಿ ಚರ್ಚೆಯಾಗುವ ನಿರೀಕ್ಷೆಯಿದೆ ಎಂದು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ NTA ಇಂದಿನಿಂದ UGC NET June 2026 ಪರೀಕ್ಷೆಯನ್ನು ಪ್ರಾರಂಭಿಸಲಿದೆ. ರಾಷ್ಟ್ರೀಯ ಮಟ್ಟದ ಅರ್ಹತಾ ಪರೀಕ್ಷೆಯನ್ನು ಈ ತಿಂಗಳ 30ರವರೆಗೆ ಪ್ರತಿದಿನ 2 ಪಾಳಿಗಳಲ್ಲಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮಾದರಿಯಲ್ಲಿ ನಡೆಸಲಾಗುತ್ತದೆ. ಜೂನಿಯರ್ ರಿಸರ್ಚ್ ಫೆಲೋಶಿಪ್, ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳು ಮತ್ತು PhD ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು ಬಯಸುವ ಅಭ್ಯರ್ಥಿಗಳಿಗೆ UGC NET ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ಕೇಂದ್ರೀಯ ಪ್ರೌಢ ಶಿಕ್ಷಣ ಮಂಡಳಿ CBSE 12ನೇ ತರಗತಿಯ ಪರೀಕ್ಷೆಯ ಉತ್ತರ ಪತ್ರಿಕೆ ಪರಿಶೀಲನೆ ಮತ್ತು ಮರು ಮೌಲ್ಯಮಾಪನ ಫಲಿತಾಂಶಗಳನ್ನು ಪ್ರಕಟಿಸಲು ಆರಂಭಿಸಿದೆ. ಒಟ್ಟು ಸ್ವೀಕರಿಸಲಾದ ಅರ್ಜಿಗಳ ಪೈಕಿ 87%ಕ್ಕೂ ಹೆಚ್ಚು ಅರ್ಜಿಗಳ ಫಲಿತಾಂಶಗಳನ್ನು ಪ್ರಕಟಿಸಲಾಗಿದೆ. ಉಳಿದ ಫಲಿತಾಂಶಗಳನ್ನು ಹಂತ ಹಂತವಾಗಿ ಬಿಡುಗಡೆ ಮಾಡಲಾಗುತ್ತಿದ್ದು ಸಂಪೂರ್ಣ ಪ್ರಕ್ರಿಯೆ ಶೀಘ್ರದಲ್ಲೇ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ ಎಂದು CBSE ತಿಳಿಸಿದೆ. ವದಂತಿಗಳು ಅಥವಾ ಪರಿಶೀಲಿಸದ ಸಾಮಾಜಿಕ ಜಾಲತಾಣದ ಮಾಹಿತಿಯನ್ನು ನಂಬದೆ ಅಧಿಕೃತ ಪ್ರಕಟಣೆಗಳನ್ನಷ್ಟೇ ಅವಲಂಬಿಸುವಂತೆ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ CBSE ಮನವಿ ಮಾಡಿದೆ. 2026ರ ಫಿಫಾ ವಿಶ್ವಕಪ್ ಫುಟ್ಬಾಲ್ನಲ್ಲಿ ಇಂದು ಫ್ಲೋರಿಡಾದಲ್ಲಿ ನಡೆದ ಕೇಪ್ ವರ್ಡೆ ಮತ್ತು ಉರುಗ್ವೆ ತಂಡಗಳ ನಡುವಿನ ಎಚ್ ಗುಂಪಿನ ಪಂದ್ಯ 2-2 ಗೋಲುಗಳಿಂದ ಡ್ರಾನಲ್ಲಿ ಕೊನೆಗೊಂಡಿತು. 21ನೇ ನಿಮಿಷದಲ್ಲಿ ಕೆವಿನ್ ಪಿನಾ ಅದ್ಭುತ ನೇರ ಫ್ರೀ ಕಿಕ್ ಗಳಿಸುವ ಮೂಲಕ ಕೇಪ್ ವರ್ಡೆ ತಂಡ ಮುನ್ನಡೆ ಸಾಧಿಸಿತು. ಮ್ಯಾಕ್ಸಿ ಅರೌಜೋ ಮತ್ತು ಅಗಸ್ಟಿನ್ ಕ್ಯಾನೋಬಿಯೋ ಅವರ 2 ಗೋಲುಗಳೊಂದಿಗೆ ಉರುಗ್ವೆ ತಂಡ ಪ್ರಾಬಲ್ಯ ಸಾಧಿಸಿತು. ಆದರೂ ಕೇಪ್ ವರ್ಡೆ ತಂಡದ ಪರ ಹೆಲ್ಡರ್ ವರೆಲಾ ಅವರ ಗೋಲಿನಿಂದ ಪಂದ್ಯ 2-2 ಅಂತರದಲ್ಲಿ ಡ್ರಾ ಕೊಂಡಿತು. ಎಚ್ ಗುಂಪಿನ ಪಂದ್ಯಗಳ ಅಂತಿಮ ಸುತ್ತಿಗೆ ಪ್ರವೇಶಿಸಲು 2 ತಂಡಗಳು ತಲಾ 2 ಅಂಕಗಳು ಪಡೆದವು. ಇದಕ್ಕೂ ಮೊದಲು ನಿನ್ನೆ ರಾತ್ರಿ ಕ್ಯಾಲಿಫೋರ್ನಿಯಾದಲ್ಲಿ ನಡೆದ ಇರಾನ್ ಮತ್ತು ಬೆಲ್ಜಿಯಂ ನಡುವಿನ ಜಿ ಗುಂಪಿನ ಪಂದ್ಯ ಗೋಲುರಹಿತ ಡ್ರಾನಲ್ಲಿ ಅಂತ್ಯಗೊಂಡಿತು. ಅಟ್ಲಾಂಟಾದಲ್ಲಿ ನಡೆದ ಎಚ್ ಗುಂಪಿನ ಮತ್ತೊಂದು ಪಂದ್ಯದಲ್ಲಿ ಸೌದಿ ಅರೇಬಿಯಾ ವಿರುದ್ದ 4-0 ಅಂತರದ ಭರ್ಜರಿ ಜಯ ಸಾಧಿಸುವ ಮೂಲಕ ಸ್ಪೇನ್ ಮುಂದಿನ ಸುತ್ತಿಗೆ ಅರ್ಹತೆ ಪಡೆದುಕೊಂಡಿದೆ. ನ್ಯೂಜಿಲೆಂಡ್ ಮತ್ತು ಈಜಿಪ್ಟ್ ತಂಡಗಳ ನಡುವೆ ಇಂದು ನಡೆಯುತ್ತಿರುವ ಜಿ ಗುಂಪಿನ ಪಂದ್ಯ ಪ್ರಗತಿಯಲ್ಲಿದೆ. ಅರ್ಜೆಂಟೀನಾ ಮತ್ತು ಆಸ್ಟ್ರಿಯಾ ನಡುವಿನ ಜೆ ಗುಂಪಿನ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:30 ಆರಂಭವಾಗಲಿದೆ. ಮ್ಯಾಂಚೆಸ್ಟರ್ನಲ್ಲಿ ನಿನ್ನೆ ರಾತ್ರಿ ನಡೆದ ICC ಮಹಿಳೆಯರ T20 ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಯ ಎ ಗುಂಪಿನ ಪಂದ್ಯದಲ್ಲಿ ಮಾರಿಜಾನ್ ಕಾಪ್ ಅವರ ಅಜೇಯ 81 ರನ್ಗಳ ನೆರವಿನಿಂದ ದಕ್ಷಿಣ ಆಫ್ರಿಕಾ ತಂಡ ಭಾರತವನ್ನು 6 ವಿಕೆಟ್ಗಳಿಂದ ಸೋಲಿಸಿತು. ಭಾರತ ನೀಡಿದ 159 ರನ್ಗಳ ಗುರಿ ಬೆನ್ನಟ್ಟಿದ್ದ ದಕ್ಷಿಣ ಆಫ್ರಿಕಾ ತಂಡ 19.1 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 161 ರನ್ ಗಳಿಸಿ ಜಯ ಸಾಧಿಸಿತು. ಇದಕ್ಕೂ ಮೊದಲು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 158 ರನ್ ಗಳಿಸಿತು. ಶಫಾಲಿ ಶರ್ಮಾ 31 ರನ್ ಗಳಿಸಿದರು. ಚೀನಾದ ಶಾಕ್ಸಿಂಗ್ ನಗರದಲ್ಲಿ ನಡೆದ ಏಷ್ಯನ್ ರಿಲೇಸ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಮಹಿಳೆಯರ 4x100 ಮಿರೇಟ್ ರಿಲೇ ಸ್ಪರ್ಧೆಯಲ್ಲಿ ಭಾರತ ಚಿನ್ನದ ಪದಕ ಗೆದ್ದಿದೆ. ಶ್ರಾಬನಿ ನಂದ, ಎಸ್ಎಸ್ ಸ್ನೇಹ, ಸುದೇಶ್ನ ಶಿವಶಂಕರ್ ಹಾಗೂ ತಮನ್ನ ಒಳಗೊಂಡ ಭಾರತೀಯ ತಂಡ 43.85 ಸೆಕೆಂಡುಗಳಲ್ಲಿ ಗುರಿ ತಲುಪುವ ಮೂಲಕ ಅತ್ಯುತ್ತಮ ಸಾಧನೆ ದಾಖಲಿಸಿತು. ಜೆಕಿಯಾ ದೇಶದಲ್ಲಿ ನಡೆದ 56ನೇ ಉಸ್ಟಿನಾಡ್ ಲಾಬೆಮ್ ಆಹ್ವಾನಿತ ಬಾಕ್ಸಿಂಗ್ ಪಂದ್ಯಾವಳಿಯಲ್ಲಿ ಭಾರತದ ಬಾಕ್ಸರ್ಗಳು 8 ಚಿನ್ನ ಸೇರಿದಂತೆ ಒಟ್ಟು 12 ಪದಕಗಳನ್ನು ಗೆದ್ದು ಗಮನಾರ್ಹ ಸಾಧನೆ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಧ್ಯಪ್ರದೇಶದ ಕುನೋ ರಾಷ್ಟೀಯ ಉದ್ಯಾನವನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಭೇಟಿ. ನವದೆಹಲಿಯಲ್ಲಿ ಇಂದಿನಿಂದ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆ. ತಮಿಳುನಾಡು ಅನಿಲ ಸೋರಿಕೆ ದುರಂತ, ಉನ್ನತ ಮಟ್ಟದ ತನಿಖೆಗೆ ಮುಖ್ಯಮಂತ್ರಿ ಸಿ ವಿಜಯ್ ಜೋಸೆಫ್ ಆದೇಶ. ಸ್ವಿಟ್ಜರ್ಲೆಂಡ್ನಲ್ಲಿ ಇರಾನ್ ಅಮೆರಿಕ ನಿಯೋಗ ಮಟ್ಟದ ಮಾತುಕತೆ ಪ್ರಗತಿಯಲ್ಲಿ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಕೇಪ್ ವರ್ಡೆ ಮತ್ತು ಉರುಗ್ವೆ ತಂಡಗಳ ನಡುವಿನ ಪಂದ್ಯ ಡ್ರಾನಲ್ಲಿ ಅಂತ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
4: ಮನೆಯೆಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
5: ಹಾಗೆ ಹೇಳು ಮತ್ತೆ.
4: ನಿರ್ಮಾ ಶುದ್ಧ ಉಪ್ಪು.
6: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.

0: ಬಿ ಆರ್ ಶಾಯ ಅವರ ಧ್ವನಿಯಲ್ಲಿ ರಾಘವೇಂದ್ರ ಪಿ ಇಟಗಿ ಅವರ ರಚನೆಯ ಭಾವಗೀತೆಯನ್ನ ಕೇಳಿದ್ರಿ.
1: ನಿನ್ನ ಕಂಗಳ
0: ಸುನೀತಾ ಎಸ್ ಅವರ ಧ್ವನಿಯಲ್ಲಿ ಎಂ ಎನ್ ವ್ಯಾಸರಾಯರ ರಚನೆಯ ಈ ಒಂದು ಭಾವಗೀತೆ.

ರಾಷ್ಟೀಯ ಉದ್ಯಾನವನಕ್ಕೆ ಭೇಟಿ ನೀಡಲಿದ್ದಾರೆ. ಚೀತಾಮಿತ್ರರು, ಚಿರತೆ ಟ್ರ್ಯಾಕರ್ಗಳು, ಸ್ಥಳೀಯ ಅರಣ್ಯ ಸಿಬ್ಬಂದಿ ಮತ್ತು ಪ್ರವಾಸಿ ಮಾರ್ಗದರ್ಶಕರಾಗಿ ಕೆಲಸ ಮಾಡುವ ಸಹರಿಯ ಬುಡಕಟ್ಟಿನ ಸದಸ್ಯರೊಂದಿಗೆ ಅವರು ಸಂವಹನ ನಡೆಸಲಿದ್ದಾರೆ. ಭಾರತ ಇಂದು ನವದೆಹಲಿಯಲ್ಲಿ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಎರಡು ದಿನಗಳ ಸಭೆಯನ್ನು ಆಯೋಜಿಸಲಿದೆ. ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅಧ್ಯಕ್ಷತೆ ವಹಿಸಿದ್ದು, ಈ ಸಭೆಯು 11 ಸದಸ್ಯ ರಾಷ್ಟಗಳ ಭದ್ರತಾ ಮುಖ್ಯಸ್ಥರನ್ನು ಒಟ್ಟುಗೂಡಿಸಲಿದೆ. ಕೇಂದ್ರ ಸಂಸ್ಕೃತಿ ಸಚಿವಾಲಯ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಮತ್ತು ಆಕಾಶವಾಣಿ ಧಾರವಾಡ ಕೇಂದ್ರದ ಸಹಯೋಗದಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಶಾಲ್ಮಲಾ ಸಭಾಂಗಣದಲ್ಲಿ ಸಾಹಿತ್ಯಾಂತರಂಗ ಕಾರ್ಯಕ್ರಮ ಆಯೋಜಿತವಾಗಿದೆ. ನಿಮ್ಮೊಳಗಿನ ಅರಣ್ಯ ಧ್ಯೇಯದೊಂದಿಗೆ ಇಂದು ವಿಶ್ವ ಮಳೆ ಕಾಡು ದಿನಾಚರಣೆ ಆಯೋಜಿಸಲಾಗುತ್ತಿದೆ. ಹವಾಮಾನವನ್ನು ಸ್ಥಿರಗೊಳಿಸುವಲ್ಲಿ, ಶ್ರೀಮಂತ ಜೀವ ವೈವಿಧ್ಯತೆಯನ್ನು ಘೋಷಿಸುವಲ್ಲಿ ಹಾಗೂ ಸ್ಥಳೀಯ ಸಮುದಾಯಗಳನ್ನು ಸುಸ್ಥಿರಗೊಳಿಸುವಲ್ಲಿ ಮಳೆ ಕಾಡುಗಳ ನಿರ್ಣಾಯಕ ಪಾತ್ರದ ಬಗ್ಗೆ ಜನಜಾಗೃತಿ ಮೂಡಿಸಲಾಗುತ್ತಿದೆ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ಗ್ರಾಮೀಣ ಭಾಗದ 41 ವರ್ಷದ ಕೃಷಿ ಕೂಲಿ ಕಾರ್ಮಿಕರೊಬ್ಬರು ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದು, ಅವರಿಗೆ ಹಂದಿಜ್ವರ ದೃಢಪಟ್ಟಿರುವುದಾಗಿ ಯಲ್ಲಾಪುರ ತಾಲೂಕು ವೈದ್ಯಾಧಿಕಾರಿ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆ ಉದ್ಯೋಗ ವಿನಿಮಯ ಕೇಂದ್ರದಲ್ಲಿ ಇಂದು ಬೆಳಗ್ಗೆ 10 ಗಂಟೆಯಿಂದ ನೇರ ಸಂದರ್ಶನ ಆಯೋಜಿಸಲಾಗಿದೆ. ಆಸಕ್ತ ಉದ್ಯೋಗಾಕಾಂಕ್ಷಿಗಳು ಭಾಗವಹಿಸಬಹುದು. ಕರ್ನಾಟಕ ಈಜುಪಟುಗಳ ತಂಡ ಅಹಮದಾಬಾದ್ನಲ್ಲಿ ನಿನ್ನೆ ಮುಕ್ತಾಯಗೊಂಡ 79ನೇ ರಾಷ್ಟೀಯ ಈಜು ಚಾಂಪಿಯನ್ಶಿಪ್ನಲ್ಲಿ ಸಮಗ್ರ ವೀರಗ್ರಣಿ ಪ್ರಶಸ್ತಿ ಭಾಜನವಾಗಿದೆ. 6 ದಿನಗಳ ಈಜುಕೂಟದಲ್ಲಿ ಕರ್ನಾಟಕ ಒಟ್ಟು 19 ಚಿನ್ನ, 16 ಬೆಳ್ಳಿ, 11 ಕಂಚಿನ ಪದಕಗಳ ಸಹಿತ ಒಟ್ಟು 47 ಪದಕಗಳನ್ನು ಜಯಿಸಿದೆ. 2026ರ ಫಿಫಾ ವಿಶ್ವಕಪ್ ಫುಟ್ಬಾಲ್ನಲ್ಲಿ ಇಂದು ಫ್ಲೋರಿಡಾದಲ್ಲಿ ನಡೆದ ಕೇಪ್ ವರ್ಡೆ ಮತ್ತು ಉರುಗ್ವೆ ತಂಡಗಳ ನಡುವಿನ ಎಚ್ ಗುಂಪಿನ ಪಂದ್ಯ 2-2 ಗೋಲುಗಳಿಂದ ಡ್ರಾನಲ್ಲಿ ಕೊನೆಗೊಂಡಿತು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ಶುಭೋದಯ ಕರ್ನಾಟಕ ಕಾರ್ಯಕ್ರಮದ ಈ ಹೊತ್ತಿಗೆ ಪ್ರೀತಿಯ ಶ್ರೋತೃಬಂಧುಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ. ಚಿತ್ರಗೀತೆಗಳೊಂದಿಗೆ ಸಾಗುವ ಈ ಸಮಯದಲ್ಲಿ ಸಂತ ಶಿಶುನಾಳ ಶರೀಫ್ ಚಿತ್ರದಿಂದ ಆಯ್ದ ಒಂದು ಚಿತ್ರಗೀತೆ ಮೂಡಿ ಬರುತ್ತೆ. ಶಿವಮೊಗ್ಗ ಸುಬ್ಬಣ್ಣ ಅವರ ಧ್ವನಿಯಲ್ಲಿ ಸಂತ ಶಿಶುನಾಳ ಶರೀಫರ ರಚನೆ ಇದು. ಬಿ ಆರ್ ಛಾಯಾ ಹಾಗೂ ಶಿವಮೊಗ್ಗ ಸುಬ್ಬಣ್ಣ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ. ಸಿ ಅಶ್ವಥ್ ಅವರ ಸ್ವರ ಸಂಯೋಜನೆ ಇದೆ.

ಆಕಾಶವಾಣಿ ಪ್ರೆಸೆಂಟ್ಸ್ ಮಾರ್ನಿಂಗ್ ನ್ಯೂಸ್. ಗುಡ್ ಮಾರ್ನಿಂಗ್, ಐ ಆಮ್ ಸಾಯಿರಾ ಮುಜ್ತಬಾ. ದ ಹೆಡ್ಲೈನ್ಸ್: ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಸೇಸ್ ಸ್ಟ್ರಾಂಗ್ ಮ್ಯಾರಿಟೈಮ್ ಕೇಪಬಿಲಿಟಿ ಇಸ್ ಡಿಸೈಡಿಂಗ್ ಫ್ಯಾಕ್ಟರ್ ಫಾರ್ ಅವರ್ ಕಂಟ್ರೀಸ್ ಇಕನಾಮಿಕ್ ಅಂಡ್ ಸ್ಟ್ರಾಟಜಿಕ್ ಇನ್ಫ್ಲುಯೆನ್ಸ್ ಅಂಡ್ ಇಂಡಿಯಾ ಇಸ್ ಪ್ರಿಪೇರಿಂಗ್ ಫಾರ್ ಇಟ್. President Draupadi Murmu visits Kuno National Park in Madhya Pradesh, reviews progress of Project Chief.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

0: ಶ್ರೋತೃಗಳೇ, ವಿವಿಧ ಭಾರತಿ 102.9 FM ಶುಭೋದಯ ಕರ್ನಾಟಕ ಬೆಳಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಜನಪ್ರಿಯ ಚಿತ್ರಗೀತೆಗಳು, ದಿನ ವಿಶೇಷಗಳು, ಮಾಹಿತಿ, ಮನರಂಜನೆ ಎಲ್ಲವೂ ಉಂಟು. ಕಾರ್ಯಕ್ರಮ ಕೇಳುತ್ತಾ, ಹಾಡುಗಳನ್ನ ಗುಣಗುಣಿಸುತ್ತಾ ನಿಮ್ಮ ದಿನದ ಕೆಲಸಗಳನ್ನು ಪೂರೈಸಿಕೊಳ್ಳಿ, ಶುಭ ದಿನವನ್ನ ಪ್ರಾರಂಭಿಸಿ. ಶುಭೋದಯ ಕರ್ನಾಟಕ ವಿವಿಧ ಭಾರತಿ 102.9 FM ಪ್ರತಿದಿನ ಬೆಳಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ
1: ತಂಬಾಕು ಸೇವನೆ ಆರೋಗ್ಯಕ್ಕೆ ಹಾನಿಕರ. ಬೀಡಿ ಸಿಗರೇಟುಗಳ ಸೇವನೆ ಕೆಮ್ಮು, ದಮ್ಮು ಹಾಗೂ ಹೃದಯ ರೋಗಗಳಿಗೆ ಮೂಲ ಕಾರಣ. ಕವಿ ಕಿಗ್ಗಾಲು ಗಿರೀಶ್ ಅವರು ತಮ್ಮ ಕವಿತೆಯೊಂದರಲ್ಲಿ ಹೀಗೆಂದಿದ್ದಾರೆ. ಬೀಡಿಯೇ ಆಗಲಿ ಸಿಗರೇಟ್ ಆಗಲಿ, ಕೇಡನು ತರುವುದು ತಿಳಿದಿರಲಿ, ಬಾಡಿಸಿ ಬದುಕಿನ ಮಾಧುರ್ಯವನ್ನು ಕಾಡಿಸಿ ಸುಡುವುದು ಅರಿವಿರಲಿ. ತಂಬಾಕು ತ್ಯಜಿಸಿ ನಿಮ್ಮ ಹಾಗೂ ನಿಮ್ಮ ಸುತ್ತಮುತ್ತಲಿನವರ ಜೀವ ಉಳಿಸಿ.
2: ವೆಲ್ಕಮ್ ಬ್ಯಾಕ್ ಟು ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ಪ್ರೀತಿಯ ಶ್ರೋತೃ ಬಂಧುಗಳಿಗೆಲ್ಲ, ಚಿತ್ರಗೀತೆಗಳೊಂದಿಗೆ ಸಾಗುವ ಈ ಸಮಯದಲ್ಲಿ ರಾಣಿ ಮಹಾರಾಣಿ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಮಂಜುಳಾ ಗುರುರಾಜ್ ಮತ್ತು SP ಬಾಲಸುಬ್ರಹ್ಮಣ್ಯಂ ಧ್ವನಿಯಾಗಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿದೆ.

ಮೂಡಿಬಂದ ಗೀತೆ ಪರಶುರಾಮ ಚಿತ್ರದಾಗಿತ್ತು. ಡಾಕ್ಟರ್ ರಾಜ್ ಸ್ವರ್ಣಲತಾ ಮತ್ತು ಸಂಗಡಿಗರ ಧ್ವನಿಯಲ್ಲಿತ್ತು. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಹಂಸಲೇಖ ಅವರ ಸಂಗೀತವಿತ್ತು. ಆಟೋ ರಾಜ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಪ್ರಿಯಾ ಹಿಮೇಶ್ ಅವರ ಧ್ವನಿಯಲ್ಲಿ ಚೇತನ್ ಕುಮಾರ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನಿ ಅವರ ಸಂಗೀತವಿದೆ.

ಕಾರ್ಯ ಶತದ ಗೀತೆಯನ್ನು ಕೇಳಿದ್ರಿ. ಅನುರಾಧ ಭಟ್ ಅವರ ಧ್ವನಿಯಲ್ಲಿತ್ತು. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿತ್ತು. ಶುಭೋದಯ ಕರ್ನಾಟಕ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ ನಾವಿದ್ದೇವೆ. ನಮ್ಮ ಮುಂದಿಗೆ ಯಾರ್ಯಾರಿದ್ದಾರೆ ಅಂಥೇಳಿ ಒಮ್ಮೆ ನೋಡಿ ಬರುವ ಈ ಸಮಯದಲ್ಲಿ ನಳಿನಾ ಲಂಕೇಶ್ ವಿಜಯನಗರದಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮ ಇಷ್ಟ ಆಯಿತು ಅಂತೇಳಿ ಹೇಳ್ತಾ ಇದ್ದಾರೆ. ವಿವಿಧ ಭಾರತಿ ಮುಂಜಾನೆಯ ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಜಾನಕಿಯಮ್ಮನವರ ಕಂಠಸಿರಿಯ ವಿನಾಯಕ ಸ್ತುತಿ ತುಂಬ ಖುಷಿ ಕೊಡ್ತು ಅಂಥೇಳಿ ಅಚಿಂತ್ಯ ಆದ್ಯ ಗಂಗಮ್ಮ ಶೀಲಾ ರಾಜೇಶ್ ಜಾವಗಲ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ರೂಪಾ ಅವರ ಸಂದೇಶ ನಮ್ಮ ಹತ್ರ ಬಂದಿದೆ. ಮಯೂರ ನಗರದಿಂದ ಪ್ರಶಾಂತ್ ಸ್ನೇಹ ಆರ್ಯ ಧೀಮಂತ್ ಅವರ ಸಂದೇಶ ನಮ್ಮ ಹತ್ರ ಬಂದಿದೆ. ಕಲಬುರಗಿ ಪದ್ಮನಾಭ ಮತ್ತು ಶುಕ್ರ ಅವರ ಸಂದೇಶ ಕೂಡ ನಮ್ಮ ಹತ್ರ ಬಂದಿದೆ. ನಳಿನಾ ಲಂಕೇಶ್ ವಿಜಯನಗರದಿಂದ, ಟಿ ಆರ್ ಮಿಲಿಂದ ಗಣೇಶನ್ ಅವರು, ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮನಂದನಿ, ಭಕ್ತಿ ಗೀತೆಗಳು ಮತ್ತು ಬ್ರಾಹ್ಮಿ ಮುಹೂರ್ತದ ಕುರಿತಾದ ವಿಚಾರಗಳು ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಮೂಡಿ ಬಂದದ್ದು ತುಂಬ ಖುಷಿ ಕೊಡ್ತು ಅಂತೇಳಿ ಹೇಳ್ತಾ ಇದ್ದಾರೆ. ಯಾವ ದಿವ್ಯ ವೀಣೆ ಇದು, ರಾಯರ ಭಕ್ತಿ ಗೀತೆ ಅಂತೂ ತುಂಬ ಇಷ್ಟ ಆಯಿತು ಅಂಥೇಳಿ ಚಂದ್ರಪತಿ ಪ್ರಕಾಶ್ ರಾಜಾಜಿನಗರದಿಂದ ಹೇಳ್ತಾ ಇದ್ದಾರೆ. ಕೆರೂರ ಪಟ್ಟಣದ ಕುಬೇರ ಅರಣವ್ ಬಂಗಾರಿ ಅವರ ಸಂದೇಶ ಬಾದಾಮಿ ತಾಲೂಕು ಕೆರೂರು ಪಟ್ಟಣದಿಂದ ನಂಬುತ್ತಾ ಬಂದಿದೆ. ನಾಗರಾಜ್ ಕೊಡೆಕಲ್ ಗಂಗಾವತಿಯಿಂದ ಹೇಳ್ತಾ ಇದ್ದಾರೆ, ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಮೂಡಿ ಬಂದಂತಹ ಬ್ರಾಹ್ಮಿ ಮುಹೂರ್ತದ ಕುರಿತಾದ ಕಿರು ಮಾಹಿತಿಯಂತೂ ತುಂಬ ಇಷ್ಟ ಆಯಿತು. 40 ವರ್ಷಗಳಿಂದ ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಎಚ್ಚರಗೊಳ್ತಾ ಇದ್ದೇನೆ. ದೇಹ ಮತ್ತು ಮನಸ್ಸು ಎಲ್ಲ ನವ ಲವ ಲವಿಕೆಯಿಂದ ಇರುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಗುಡ್ ಸರ್, ಕೀಪ್ ಇಟ್ ಅಪ್. ಬಸಯ್ಯ ಸ್ವಾಮಿ ಇಮಾಮಾಬಾದ್ನಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮ ತುಂಬ ಇಷ್ಟ ಆಯಿತು ಅಂತೇಳಿ ಹೇಳ್ತಾ ಇದ್ದಾರೆ. ಶರಣಪ್ಪ ಅಂಗಡಿ ಹಟ್ಟಿ ಚಿನ್ನದ ಗಣಿಯಿಂದ ಸಂದೇಶವನ್ನು ಕಳಿಸಿ ಬ್ರಾಹ್ಮಿ ಮುಹೂರ್ತದ ಕುರಿತಾದ ಕಿರು ಮಾಹಿತಿ ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಮೂಡಿ ಬಂತು, ನನಗೆ ತುಂಬ ಖುಷಿ ಕೊಡ್ತು, ಅಭಿನಂದನೆಗಳು ನಿಲಿಯಕ್ಕೆ ಅಂತೇಳಿ ಹೇಳ್ತಾ ಇದ್ದಾರೆ. ಎನ್ ಕೃಷ್ಣಮೂರ್ತಿ ಹನುಮಂತ ನಗರದಿಂದ ಸಂದೇಶವನ್ನು ಕಳಿಸಿ ನಾದೋಪಾಸನೆ ಕಾರ್ಯಕ್ರಮದಲ್ಲಿ ವಾಣಿಜ್ಯದಲ್ಲಿ ಖ್ಯಾತ ಪಿಟೀಲು ವಿದ್ವಾನ್ ಶ್ರೀ ಚೌಡಯ್ಯನವರ ಪಕ್ಕ ವಾದ್ಯ ವಿದ್ವಖ್ಯಾತ ಸಂಗೀತ ವಿದ್ವಾನ್ ಶ್ರೀ ಚಂಬೈ ವೈದ್ಯನಾಥನ್ ಭಾಗವತ ಅವರು ಹಾಡಿರುವ ಷಣ್ಮುಖ ಪ್ರಿಯರಾಗದ ಕೀರ್ತನೆಯನ್ನು ಕೇಳಿ ತುಂಬ ಖುಷಿಯಾಯಿತು ಸರ್, ಧನ್ಯವಾದಗಳು ನಿಲಿಯಕ್ಕೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಶಶಿಕಲಾ ಮಾಧಯ್ಯ ಲಿಖಿತ್ ಮಮತಾ ದಿನೇಶ್ ಪಂಕಜ ತಿಪ್ಟೂರು ಕೋಡಿಹಳ್ಳಿಯಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮ ಇಷ್ಟ ಆಯಿತು ಅಂತೇಳಿ ಹೇಳ್ತಾ ಇದ್ದಾರೆ. ಬೆಳಗಿನ ಎಲ್ಲ ಕಾರ್ಯಕ್ರಮಗಳು ತುಂಬ ಇಷ್ಟ ಆಯಿತು ಅಂಥೇಳಿ ಅರುಣ ಮೈತ್ರಿ ಹೇಳ್ತಾ ಇದ್ದಾರೆ ಜೆ ಸಿ ನಗರದಿಂದ. ಪ್ರೀತಿಯ ಆಕಾಶವಾಣಿಗೆ ನಮಸ್ಕಾರ ಅಂಥೇಳಿ ಕಿಷ್ಕಿಂದ ನಗರ ಗಂಗಾವತಿ ಈರಣ್ಣ ಅವರು ಹೇಳ್ತಾ ಇದ್ದಾರೆ. ಗುಳೇದಗುಡ್ಡದಿಂದ ವಿರೂಪಾಕ್ಷ ಅವರು ಹೇಳ್ತಾ ಇದ್ದಾರೆ, ಸಂತ ಶಿಶುನಾಳ ಶರೀಫರ ಹಾಡನ್ನು ಕೇಳಿ ತುಂಬ ಸಂತೋಷವಾಯಿತು, ಧನ್ಯವಾದ ಅಂಥೇಳಿ. ತೀರ್ಥೇಶ್ ಚನ್ನಪಟ್ಟಣದಿಂದ, ನಿರ್ಮಲಾ ಯಶವಂತಪುರದಿಂದ, ನಾಗರತ್ನ ಕುರುಬರಹಳ್ಳಿಯಿಂದ, ಕೌಡ್ಲೆ ರವಿ ಅಂಜನಾ ನಗರದಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮ ಖುಷಿ ಕೊಡ್ತು ಅಂತೇಳಿ ಹೇಳ್ತಾ ಇದ್ದಾರೆ. ಬೆಳಗಿನಿಂದ ಕಾರ್ಯಕ್ರಮ ಕೇಳ್ತಾ ಇದ್ದೀನಿ ಆದರೆ ನಿಮ್ಮ ಸಂದೇಶವನ್ನು ಕೇಳಲು ಸಾಧ್ಯವಾಗೋದೇ ಇಲ್ಲ, ಇದೀಗ ಕಚೇರಿ ಕಡೆಗೆ ನನ್ನ ನೆಡಿಗೆ ಅಂತೇಳಿ ಹೇಳ್ತಾ ಇದ್ದಾರೆ. ಗುಡ್ ಸರ್, ಹೋಗ್ಬಿಟ್ಟು ಬನ್ನಿ, ಒಳ್ಳೆಯದಾಗಲಿ.

ಈ ಗೀತೆಯೊಂದಿಗೆ ಇವತ್ತಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಇಲ್ಲಿಗೆ ಮುಗಿಸುವ ಸಮಯ ಕೂಡ ಬಂದಿದೆ. ಸಮಯ ಆಗಿದೆ 9:10. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದು ಕಾರ್ಯಕ್ರಮವನ್ನು ಕೇಳಿ ಸಂದೇಶವನ್ನು ಕಳಿಸಿದ ಎಲ್ಲ ಶ್ರೋತೃ ಬಂಧುಗಳಿಗೆ ಧನ್ಯವಾದ ಹಾಗೂ ನಮಸ್ಕಾರ.

ಒಂಬತ್ತು ಗಂಟೆಯಿಂದ 10 ಗಂಟೆಯವರೆಗೆ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಇಂದಿನ ವಿಶೇಷತೆಗಳ ಕುರಿತು ಮಾಹಿತಿಯೊಂದಿಗೆ ಒಂದಿಷ್ಟು ಚಿತ್ರಗೀತೆಗಳೊಂದಿಗೆ ಜೊತೆಯಾಗಿ ಸಾಗುವ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ ನಿಮ್ಮೊಂದಿಗೆ ನಾನು, ನಮ್ಮೊಂದಿಗೆ ನೀವು.

ಈ ದೇಶ ಚೆನ್ನ, ಈ ಮಣ್ಣು ಚಿನ್ನ, ಈ ನಾಡು ಚೆನ್ನ, ಹಾಗೆ ಈ ಕಾಡು ಕೂಡ ಚೆನ್ನ ಅಲ್ವಾ? ಇವತ್ತು ದಿನ ವಿಶೇಷ, ಇಂದಿನ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ವಿಶ್ವ ಮಳೆ ಕಾಡು ದಿನ, ವರ್ಲ್ಡ್ ರೈನ್ ಫಾರೆಸ್ಟ್ ಡೇ. ಪ್ರತಿ ವರ್ಷ ಜೂನ್ 22ನೇ ತಾರೀಕು ವರ್ಲ್ಡ್ ರೈನ್ ಫಾರೆಸ್ಟ್ ಡೇ ಅಂತ ಹೇಳಿ ಆಚರಣೆ ಮಾಡ್ತಾ ಬಂದಿದ್ದೇವೆ. 2017ರಿಂದ ವಿಶ್ವ ಮಳೆ ಕಾಡು ದಿನ ಆರಂಭ ಆಯಿತು. ಪ್ರಪಂಚದ ಜೀವ ವೈವಿಧ್ಯತೆಯ ಪ್ರಮುಖ ಆಧಾರ ಅಂತ ಹೇಳಿದ್ರೆ ಮಳೆ ಕಾಡು. ಇವುಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು, ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಮತ್ತು ಹವಾಮಾನದಲ್ಲಿ ಆಗ್ತಕ್ಕಂತಹ ವೈಪರೀತ್ಯಗಳನ್ನು ತಗ್ಗಿಸುವುದರಲ್ಲಿ ಮಳೆ ಕಾಡಿನ ಪಾತ್ರ ತುಂಬ ದೊಡ್ಡದು. ಮಳೆಕಾಡು ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ವರ್ಷವಿಡೀ ಅತ್ಯಧಿಕ ಪ್ರಮಾಣದ ಮಳೆಯನ್ನು ಪಡೆಯತಕ್ಕಂತಹ ದಟ್ಟವಾದ ಕಾಡುಗಳು. ಸ್ನೇಹಿತರೆ, ಇದು ಪ್ರಪಂಚದ ಭೂಭಾಗದ ಕೇವಲ 1/6 ಭಾಗವನ್ನು ಆವರಿಸಿಕೊಂಡಿದ್ರೂ ಕೂಡ ಇಡೀ ಭೂಮಿಯ ಮೇಲಿನ ಸಸ್ಯ ಮತ್ತು ಪ್ರಾಣಿಯ ಪ್ರಭೇದದಲ್ಲಿ ಅರ್ಧಕ್ಕಿಂತ ಹೆಚ್ಚು ಜೀವ ವೈವಿಧ್ಯತೆಯನ್ನೇ ಈ ಕಾಡುಗಳು ಹೊಂದಿರತಕ್ಕಂಥದ್ದು ವಿಶೇಷ. ಮತ್ತು ಇನ್ನೊಂದೇನು ಗೊತ್ತಾ, ನಾವೆಲ್ಲ ಇವತ್ತಿನ ಲೆಕ್ಕಾಚಾರಕ್ಕೆ ಬದುಕೋರು, ನಾವು ನಮ್ಮ ಮಕ್ಕಳು ಮಾತ್ರ ಈ ಜಗತ್ತಿಗೆ ವಾರಸುದಾರರು ಅಂತಕ್ಕಂತಹ ಧೋರಣೆ. ಆದರೆ ಪ್ರಾಣಿ ಪಕ್ಷಿ ಜೀವ ವೈವಿಧ್ಯತೆಯ ಸಂಕುಲಗಳು ಹಾಗಲ್ಲ. ತನಗೆ ಇಂದಿಗೆ, ಉಳಿದಿದ್ದು ಇತರರಿಗೆ ಅಂತಕ್ಕಂತಹ ಸಾತ್ವಿಕ ಶ್ರೀಮಂತ ಭಾವ. ನೀವು ಯಾವುದೇ ಪ್ರಾಣಿ ಪಕ್ಷಿಗಳನ್ನು ತೆಗೆದುಕೊಳ್ಳಿ, ಅವು ಬದುಕೋದು ಇತರರಿಗಾಗಿಯೇ ಮಾತ್ರ, ಜೀವ ಸಂಕುಲಕ್ಕಾಗಿ, ಆ ಜೀವ ಚೈತನ್ಯಕ್ಕೆ ಯಾವುದೇ ಧಕ್ಕೆಯಾಗದ ರೀತಿ ಅವುಗಳ ಬದುಕುವಿಕೆ, ನಮ್ಮ ಬದುಕುವಿಕೆಯನ್ನು ನಾವು ಕಾಣಬಹುದು. ಈ ನಿಟ್ಟಿನಲ್ಲಿ ನೋಡೋದಾದರೆ ಮಳೆ ಕಾಡುಗಳ ಪಾತ್ರ ತುಂಬ ದೊಡ್ಡದು, ಭೂಮಿಯ ಮೇಲಿನ ವೈಪರೀತ್ಯವನ್ನು ತಡೆಯೋದಕ್ಕೆ. ಆ ಮಳೆ ಕಾಡುಗಳ ರಕ್ಷಣೆ ಮಾಡ್ತಕ್ಕಂಥದ್ದು ಕೂಡ ನಮ್ಮ ಆದ್ಯ ಕರ್ತವ್ಯ ಮತ್ತು ಜವಾಬ್ದಾರಿ ಕೂಡ. ಆ ಕುರಿತಾದ ಒಂದಿಷ್ಟು ಕಿರಿಯ ಮಾಹಿತಿಯೊಂದಿಗೆ ಸಾಗುವ ಇವತ್ತಿನ ಇಂದಿನ ವಿಶೇಷ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ.

ಸ್ನೇಹಿತರೆ, ಇವತ್ತು ವಿಶ್ವ ಮಳೆಕಾಡು ದಿನ, ಅಂದರೆ ರೈನ್ ಫಾರೆಸ್ಟ್ ಡೇ ಅಂತೀವಲ್ಲ, ಅತ್ಯಧಿಕವಾಗಿ ಮಳೆಯನ್ನು ಪಡೆಯತಕ್ಕಂತಹ ಕಾಡುಗಳ ದಿನ. ಅದನ್ನು ಸಂರಕ್ಷಣೆ ಮಾಡಿದರೆ, ಏಕೆಂದರೆ ಭೂಮಿಯ ಮೇಲೆ ಇರ್ತಕ್ಕಂಥದ್ದು 6-10% ಇರ್ತಕ್ಕಂತಹ ಈ ಒಂದು ಮಳೆಕಾಡು ಇಡೀ ಭೂಮಿಯ ವಾತಾವರಣದ ಸಮತೋಲನವನ್ನು ಕಾಪಾಡುತ್ತೆ. ಅಷ್ಟೊಂದು ಶಕ್ತಿ ಇದೆ. ಮತ್ತು ಇಡೀ ಜೀವ ವೈವಿಧ್ಯತೆಯ 60-70% ಜೀವ ಪ್ರಭೇದಗಳು ಈ ಕಾಡಿನಲ್ಲೇ ಇರುತ್ತೆ ಅಂತಕ್ಕಂಥದ್ದು ಕೂಡ ಒಂದು ವಿಶೇಷವಾದ ವಿಚಾರ. ನಾವು ವಾಸ ಮಾಡ್ತಕ್ಕಂಥ ಭೂಮಿ ಅದೆಷ್ಟೋ ಬಿಲಿಯನ್ ವರ್ಷಗಳ ಹಿಂದೆ ರೂಪಿಸಲ್ಪಟ್ಟ ರಚನೆ ಎನ್ನುವುದು ನಮಗೆ ಗೊತ್ತು. ಈ ಭೂಮಿ ರೂಪುಗೊಂಡ ನಂತರ ಅದಕ್ಕೆ ಪೂರಕವಾಗಿ ಪ್ರಕೃತಿಯ ನಿರ್ಮಾಣವೂ ಕೂಡ ಆಯಿತು. ಅದಕ್ಕೊಂದು ವಾತಾವರಣ ರೂಪುಗೊಳ್ತು. ಮೂಲತಃ ಪ್ರಕೃತಿ ಮತ್ತು ವಾತಾವರಣ ಒಂದಕ್ಕೊಂದು ಬಿಡಿಸಲಾಗದ ನೆಂಟನ್ನು ಹೊಂದಿದೆ. ಪ್ರಕೃತಿ ಅಂತಕ್ಕಂಥದ್ದು ದಟ್ಟವಾದ ಗಿಡ ಮರ ಇರ್ಬೋದು, ಗಿರಿ ಪರ್ವತ, ನದಿ, ಕೆರೆ, ತೊರೆ, ಹಳ್ಳ, ಬಯಲು, ಭೂಮಿ ಮುಂತಾದ ಪ್ರದೇಶವನ್ನು ಹೊಂದಿದ್ರೆ, ವಾತಾವರಣಗಳು ಅವುಗಳಿಂದ ಆಗ್ತಕ್ಕಂತಹ ಉತ್ಪತ್ತಿಯ ಅಂಶಗಳು ಸೂರ್ಯನ ಕಿರಣಗಳಲ್ಲಿ ಸಂಯೋಜನೆಗೊಂಡು ನಿರ್ಮಾಣವಾಗ್ತಕ್ಕಂತಹ ಅಂಶ. ಕಾಲಕಾಲಕ್ಕೆ ಆಗ್ತಕ್ಕಂತಹ ಭೂಮಿಯ ಮೇಲಿನ ಬದಲಾವಣೆಗಳು ವಾತಾವರಣವನ್ನು ಸೂಚಿಸುತ್ತೆ ಅಂತ ಹೇಳ್ಬೋದು. ಹೀಗೆ ಅದ್ಭುತವಾದ ವಿಸ್ಮಯಕರವಾದಂತಹ ವಾತಾವರಣವನ್ನು ಇಂದು ನಾವು ಭೂಮಿಯ ಮೇಲೆ ನಾವು ನೋಡ್ತಾ ಇದ್ದೇವೆ. ಅದರಲ್ಲೊಂದಾಗಿದೆ ಈ ರೈನ್ ಫಾರೆಸ್ಟ್, ಅಂದರೆ ಮಳೆಕಾಡು. ಈ ಕಾಡು ಸಾಧಾರಣವಾಗಿ ಇತರೆ ಸಾಮಾನ್ಯ ಕಾಡುಗಳಂತೆ ಇರೋದಿಲ್ಲ, ವಿಶೇಷವಾಗಿರುತ್ತೆ. ಸರಳವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಇಲ್ಲಿ ಮಳೆಯ ಪ್ರಮಾಣ ಅತ್ಯಧಿಕವಾಗೇ ಇರುತ್ತೆ, ಮತ್ತು ಜೀವ ವೈವಿಧ್ಯತೆ ಮಾತ್ರ ಅದರ ಪ್ರಮಾಣ ಕೂಡ ಅಪಾರವಾಗಿರುತ್ತೆ, ವಿಶೇಷವಾಗಿರುತ್ತೆ. ಈ ಮಳೆ ಪ್ರದೇಶದಲ್ಲಿರ್ತಕ್ಕಂತಹ ಜೀವಿಗಳ ಜೀವ ಕಲರವ ಈ ಮಳೆ ಕಾಡುಗಳನ್ನು ಜಗತ್ತಿನ ಕೆಲವೇ ಪ್ರದೇಶಗಳಲ್ಲಿ ಕೂಡ ನಾವು ನೋಡ್ಬೋದು. ಭಾರತದಲ್ಲೂ ಕೂಡ ಸಾಕಷ್ಟು ಮಳೆ ಕಾಡುಗಳನ್ನು ನಾವು ನೋಡ್ಬೋದು. ಅಲ್ಲಿನ ಶ್ರೀಮಂತ ಪ್ರಕೃತಿ ಸೌಂದರ್ಯ ಮತ್ತು ಜೀವ ವೈವಿಧ್ಯತೆಯ ಅನುಭವವನ್ನು ನೋಡಬೇಕು ಅಂತ ಹೇಳಿದ್ರೆ, ಒಮ್ಮೆ ಖಂಡಿತವಾಗಿ ಭೇಟಿ ಕೊಡಲೇಬೇಕು ಈ ಮಳೆ ಕಾಡುಗಳಿಗೆ. ಆ ವೈಭವವನ್ನು ಕಣ್ಮನೆಗಳಲ್ಲಿ ತುಂಬಿಕೊಳ್ಳಲೇಬೇಕು.

ಇವತ್ತಿನ ದಿನ ವಿಶೇಷದಲ್ಲಿ ಇವತ್ತು ವಿಶ್ವ ಮಳೆಕಾಡು ದಿನ, ವರ್ಲ್ಡ್ ರೈನ್ ಫಾರೆಸ್ಟ್ ಡೇ. ಅಲ್ಲಿನ ಶ್ರೀಮಂತ ಪ್ರಕೃತಿ ಸೌಂದರ್ಯವನ್ನು ನಾವು ಇವತ್ತೇನಾದರೂ ಕಳ್ಕೊಂಡ್ವಿ ಅಂತ ಹೇಳಿದ್ರೆ ಮುಂದಿನ ಯಾವತ್ತೂ ಕೂಡ ಭೂಮಂಡಲದ ಮೇಲೆ ಅದನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯವಾಗಿ ಮಳೆ ಕಾಡುಗಳಲ್ಲಿ ಮಳೆಯ ಪ್ರಮಾಣ ತುಂಬ ಜಾಸ್ತಿನೇ ಆಗಿರುತ್ತೆ. ಈ

ಕಾಡುಗಳು ವರ್ಷಪೂರ್ತಿ ಹಸಿರಾಗಿರುವುದಷ್ಟೇ ಅಲ್ಲ, ಹಸಿ ಹಸಿ ಆಗಿಯೂ ಕೂಡ ಇರುತ್ತೆ. ಪ್ರಕೃತಿಯ ಸಂಪತ್ತು ಅಗಾಧವಾಗಿರುತ್ತೆ. ಇಂಥ ಅಗಾಧವಾದ ಭವ್ಯ ಸಂಪತ್ತನ್ನು ಒಳಗೊಂಡಿರತಕ್ಕಂಥದ್ದು ಮಳೆ ಕಾಡುಗಳು, ರೈನ್ ಫಾರೆಸ್ಟ್. ಅಪಾರ ಪ್ರಮಾಣದಲ್ಲಿ ಜೀವ ವೈವಿಧ್ಯತೆಯ ನೆಲೆ ಕೂಡ ಇದು. ಅಂಕಿಅಂಶಗಳ ಪ್ರಕಾರ ಜಗತ್ತಿನ ಸುಮಾರು 40-75% ಜೈವಿಕ ಪ್ರಭೇದಗಳು ಈ ಮಳೆಕಾಡು ಪ್ರದೇಶದಲ್ಲಿ ಕಂಡುಬರುತ್ತೆ. ಮಿಲಿಯನ್ ಸಂಖ್ಯೆಗಳಷ್ಟು ಸಸ್ಯ ಕೀಟಗಳ ಪ್ರಭೇದಗಳನ್ನು ಕೂಡ ನಾವಿಲ್ಲಿ ಕಾಣಬಹುದು. ಎಷ್ಟೋ ಪ್ರಭೇದಗಳು ಇನ್ನೂ ಕಂಡುಹಿಡಿಯಲಾರದಾಗಿರಬಹುದೆಂಬ ಅಂದಾಜು ಕೂಡ ಇವತ್ತು ಇರ್ತಕ್ಕಂಥದ್ದು. ಇಂತಹ ಶ್ರೀಮಂತ ಪ್ರಕೃತಿಯನ್ನು ಈ ಕಾಡುಗಳು ಹೊಂದಿರೋದ್ರಿಂದ ಪ್ರಕೃತಿ ಪ್ರಿಯ ಪ್ರವಾಸಿಗರಿಗೆ, ಸಂಶೋಧಕರಿಗೆ, ಸಂಶೋಧನಾ ವಿದ್ಯಾರ್ಥಿಗಳಿಗೆ, ವಿಜ್ಞಾನಿಗಳಿಗೆ ಇದು ನೆಚ್ಚಿನ ತಾಣ ಕೂಡ. ಭಾರತದ ಮಳೆಕಾಡುಗಳನ್ನು ನಾವು ಹಾಗೆ ಗಮನಹರಿಸೋದಾದರೆ ಕರ್ನಾಟಕದಲ್ಲೇ ನೋಡೋದಾದರೆ ಆಗುಂಬೆನಲ್ಲಿರ್ತಕ್ಕಂಥ ಮಳೆಕಾಡು, ಇಲ್ಲಿ ಆಗುಂಬೆ ಮಳೆಕಾಡಿನಲ್ಲಿ ವಾರ್ಷಿಕವಾಗಿ 7000 mm ಅಧಿಕವಾದ ಹೆಚ್ಚಿನ ಪ್ರಮಾಣದ ಮಳೆಯನ್ನು ಇದು ಪಡೆಯುತ್ತೆ. ಆಗುಂಬೆನಲ್ಲಿರ್ತಕ್ಕಂತಹ ಮಳೆಕಾಡು, ಇಲ್ಲಿ ಕಂಡುಬರ್ತಕ್ಕಂತಹ ಕಿಂಗ್ ಕೋಬ್ರಾ ಸುಮಾರು 15-18 feet ಉದ್ದವಾಗಿ ಬೆಳೀತಕ್ಕಂಥ ವಿಶಿಷ್ಟ ಸರ್ಪಗಳು ಕೂಡ ಇಲ್ಲಿ ನಾವು ಕಾಣ್ಬೋದು. ಕರ್ನಾಟಕ ಹೊರತಾಗಿಯೂ ಕೂಡ ಅನೇಕ ಪ್ರದೇಶಗಳಲ್ಲಿ ನಾವು ಮಳೆಕಾಡುಗಳನ್ನು ಕಾಣಬಹುದು. ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಕಾಣ್ಬೋದು, ಮತ್ತು ಅಸ್ಸಾಂನಲ್ಲೂ ಕೂಡ ಇದೆ, ಮೇಘಾಲಯದಲ್ಲೂ ಕೂಡ ಇದೆ. ಈ ಒಂದು ಅದ್ಭುತವಾದ ಸಸ್ಯ ಶ್ರೀಮಂತಿಕೆಯನ್ನು, ಪ್ರಕೃತಿ ಶ್ರೀಮಂತಿಕೆಯನ್ನು ನಾವು ಇಂದು ಉಳಿಸಿದರೆ ಮಾತ್ರ ಮುಂದಿನ ಪೀಳಿಗೆಗೆ ಅವು ಉಳಿಯುತ್ತವೆ, ನಮ್ಮನ್ನು ಉಳಿಸುತ್ತವೆ.

ಮಾನವರ ಕುಲವನ್ನು ಕಾಯ್ತಕ್ಕಂತಹ ತಾಯಿ ಪ್ರಕೃತಿ ಮಾತೆ. ವನದೇವಿಯನ್ನು ನಾವು ಗೌರವಿಸಬೇಕು, ಆಧರಿಸಬೇಕು, ಪೂಜಿಸಬೇಕು. ಆವಾಗ ಮಾತ್ರ ಒಂದು ಜೀವ ಸಂಕುಲಕ್ಕೆ ಉಳಿಗಾಲ ಇರುತ್ತೆ. ಸ್ನೇಹಿತರೆ, ನಾವು ಉಸಿರಾಡ್ತಕ್ಕಂತಹ ಆಮ್ಲಜನಕದ ಶೇಕಡ 20% ಭಾಗ ಇವತ್ತು ನಮಗೆ ಈ ಮಳೆ ಕಾಡಿನಿಂದ ಸಿಗುತ್ತೆ ಅನ್ನೋದು ಕೂಡ ವಿಶೇಷವಾದ ಸಂಗತಿ. ಕೂಡ ಪ್ರಪಂಚದಾದ್ಯಂತ ಮಳೆ ಕಾಡುಗಳು ಇವತ್ತು ಅಳಿವಿನ ಅಂಚಿನಲ್ಲಿದೆ. ಮರ ಕಡಿತಕ್ಕಂಥದ್ದು, ಗಣಿಗಾರಿಕೆ, ಕೃಷಿ, ಇವುಗಳ ಅವನತಿಗೆ ಪ್ರಮುಖವಾದಂತಹ ಕಾರಣ. ಕಳೆದ 50 ವರ್ಷಗಳಲ್ಲಿ ಅಂಕಿಅಂಶಗಳನ್ನು ನೋಡಿದಾಗ ಅಮೆಜಾನ್ ಮಳೆ ಕಾಡಿನ ಸುಮಾರು 20% ನಾಶ ಆಗಿದೆ ಅಂತೇಳಿ ಹೇಳ್ತಾ ಇದ್ರೆ, ಮಳೆ ಕಾಡಿನ ಭೂಮಿಯನ್ನು ನಾವು ಕಳ್ಕೊಳ್ತಾ ಇದ್ದ ಹಾಗೆ ನಮ್ಮ ವಾತಾವರಣ ಸಮಾಜಕ್ಕೆ ಮತ್ತು ಸಮಾಜಕ್ಕೆ ಪ್ರಯೋಜನಕಾರಿಯಾದಂತಹ ಅನೇಕ ಸಸ್ಯ ಪ್ರಭೇದಗಳು, ಜೀವ ಪ್ರಭೇದಗಳನ್ನು ಕಳ್ಕೊತಾ ಹೋಗ್ತೀವಿ. ಆದ್ದರಿಂದ ಮಳೆ ಕಾಡುಗಳ ಕುರಿತಾದ ಜಾಗೃತಿಯನ್ನು ಮೂಡಿಸೋದಕ್ಕೆ ಈ ದಿನ June 22 ವಿಶ್ವ ಮಳೆ ಕಾಡು ದಿನ ಅಂಥೇಳಿ ಆಚರಣೆ ಮಾಡ್ತಾ ಇದ್ದೀವಿ 2017.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕರ್ನಾಟಕದ ಪ್ರತಿ ಪಂಚಾಯಿತಿ ಮತ್ತು ವಾರ್ಡ್ ಮಟ್ಟದಲ್ಲಿ 5 ಸದಸ್ಯರ ಗ್ಯಾರಂಟಿ ಸಮಿತಿ ರಚಿಸಲಾಗುವುದು. ಈ ಸಮಿತಿ ಗ್ಯಾರಂಟಿ ಫಲಾನುಭವಿಗಳ ದಾಖಲೆ ಮರುಪರಿಶೀಲನೆಗೆ ಕಾರ್ಯನಿರ್ವಹಿಸಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. 4 ಅತ್ಯುನ್ನತ ನಾಗರಿಕ ಪುರಸ್ಕಾರ ಪದ್ಮಶ್ರೀಗೆ ಭಾಜನರಾದ ರಾಜ್ಯದ 5 ಸಾಧಕರಿಗೆ ನವದೆಹಲಿಯ ರಾಷ್ಟಪತಿ ಭವನದಲ್ಲಿ ನಾಳೆ ಆಯೋಜಿತವಾಗಿರುವ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ 12 ತರಗತಿ ಪರೀಕ್ಷೆಯ ಉತ್ತರ ಪತ್ರಿಕೆ ಪರಿಶೀಲನೆ ಮತ್ತು ಮರು ಮೌಲ್ಯಮಾಪನ ಫಲಿತಾಂಶಗಳನ್ನು ಪ್ರಕಟಿಸಲು ಆರಂಭಿಸಿದೆ. ಒಟ್ಟು ಸ್ವೀಕರಿಸಲಾದ ಅರ್ಜಿಗಳ ಪೈಕಿ 87% ಹೆಚ್ಚು ಅರ್ಜಿಗಳ ಫಲಿತಾಂಶಗಳನ್ನು ಪ್ರಕಟಿಸಲಾಗಿದೆ. ಉಳಿದ ಫಲಿತಾಂಶಗಳನ್ನು ಹಂತ ಹಂತವಾಗಿ ಬಿಡುಗಡೆ ಮಾಡಲಾಗುತ್ತಿದೆ. ತಮಿಳುನಾಡಿನ ತಿರುವಳ್ಳೂರು ಜಿಲ್ಲೆಯ ಪೆರಿಯಾಪಾಳಯಂನಲ್ಲಿರುವ ಸಮುದ್ರ ಆಹಾರ ರಫ್ತು ಕಂಪನಿಯಲ್ಲಿ ಸಂಭವಿಸಿದ ಅಮೋನಿಯಾ ಅನಿಲ ಸೋರಿಕೆಯಿಂದ ಕನಿಷ್ಠ 7 ಮಂದಿ ಮೃತಪಟ್ಟಿದ್ದಾರೆ. ಮುಖ್ಯಮಂತ್ರಿ ಸಿ ವಿಜಯ್ ಜೋಸೆಫ್ ಘಟನೆಯ ಕುರಿತು ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಿದ್ದು 24 ಗಂಟೆಯೊಳಗೆ ವರದಿ ಸಲ್ಲಿಸಲು 3 ಸದಸ್ಯರ ಸಮಿತಿಯನ್ನು ರಚಿಸಿದ್ದಾರೆ.

ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಇಂದಿನಿಂದ ಯುಜಿಸಿ ಎನ್ಇಟಿ ಜೂನ್ 2026 ಪರೀಕ್ಷೆಯನ್ನು ಪ್ರಾರಂಭಿಸಲಿದೆ. ರಾಷ್ಟೀಯ ಮಟ್ಟದ ಅರ್ಹತಾ ಪರೀಕ್ಷೆಯನ್ನು ಈ ತಿಂಗಳ 30ರವರೆಗೆ ಪ್ರತಿದಿನ 2 ಪಾಳಿಗಳಲ್ಲಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮಾದರಿಯಲ್ಲಿ ನಡೆಸಲಾಗುತ್ತದೆ. ಧಾರವಾಡದ ಪ್ರಾದೇಶಿಕ ತೋಟಗಾರಿಕೆ ಸಂಶೋಧನೆ ಮತ್ತು ವಿಸ್ತರಣೆ ಕೇಂದ್ರ ಇದೇ 27ರಿಂದ 3 ದಿನಗಳ ಸಸ್ಯ ಸಂತೆಯನ್ನು ಕುಂಬಾಪುರ ಫಾರ್ಮ್ನಲ್ಲಿ ಆಯೋಜಿಸಿದೆ. ಜೆಕಿಯಾ ದೇಶದಲ್ಲಿ ನಡೆದ 56ನೇ ಉಸ್ಟಿನಾಡ್ ಲಾಬೆಮ್ ಆಹ್ವಾನಿತ ಬಾಕ್ಸಿಂಗ್ ಪಂದ್ಯಾವಳಿಯಲ್ಲಿ ಭಾರತದ ಬಾಕ್ಸರ್ಗಳು 8 ಚಿನ್ನ ಸೇರಿದಂತೆ ಒಟ್ಟು 12 ಪದಕಗಳನ್ನು ಗೆದ್ದು ಗಮನಾರ್ಹ ಸಾಧನೆ ಮಾಡಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಕುಡಿತವು ಹಲವು ಅನರ್ಥಗಳಿಗೆ ಮೂಲ. ದಿನದ ಸಂಪಾದನೆ ಹಾಳು, ಆರೋಗ್ಯಕ್ಕೆ ಹಾನಿ, ಸಂಬಂಧಗಳು ನುಚ್ಚುನೂರು, ಗೌರವ ಬೀದಿಪಾಲು.
1: ಮರಣದ ಬಾಗಿಲು ತಟ್ಟದೆ ನೀನು ಬುದ್ಧ ವಿವೇಕರ ಮಾರ್ಗದಲ್ಲಿ ನಡೆಯೋ.
2: ಕುಡಿತದ ಚಟವೆಂದರೆ ಧರ್ಮಾರ್ಥಗಳ ನಾಶ ಮಾತ್ರವಲ್ಲ, ಸರ್ವನಾಶ ಎಂದೇ ಅರ್ಥ. ನಿಮಗಾಗಿ, ನಿಮ್ಮ ಕುಟುಂಬದ ನೆಮ್ಮದಿಗಾಗಿ, ಒಳಿತಿಗಾಗಿ ಕುಡಿತ ತ್ಯಜಿಸಿ ಗೌರವ ಹೆಚ್ಚಿಸಿಕೊಳ್ಳಿ.

ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಶ್ರೋತೃ ಮಂತ್ರಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ ಅಂತ ನಿಮ್ಮೊಂದಿಗಿದ್ದೇನೆ. ನಿಮ್ಮ ಬಾನುಲಿ ಮಿತ್ರ ಸುಬ್ರಹ್ಮಣ್ಯ. ನನಗೆ ಗೊತ್ತು ನೀವು ಕಾಯ್ತಾ ಇದ್ದೀರಾ ಒಳ್ಳೊಳ್ಳೆ ಗೀತೆಗಳಿಗೆ, ಹಳೆಯ ಅಪರೂಪದ ಮಧುರವಾದ ಗೀತೆಗಳಿಗೋಸ್ಕರ ಕಾಯ್ತಾ ಇದ್ದೀರಿ. ಖಂಡಿತ ನಿಮಗೆ ನಿರಾಶೆ ಆಗೋದಿಲ್ಲ. ಒಳ್ಳೊಳ್ಳೆ ಗೀತೆಗಳ ಭಂಡಾರ ವಿವಿಧ ಭಾರತಿಯಲ್ಲಿ ಇದೆ ಅಂತ ಚಿನ್ನದ ಗೀತೆಗಳನ್ನು ಹೆಕ್ಕಿ ತೆಗೆದು ನಿಮ್ಮ ಮುಂದೆ ನಿಮಗೆ ಕೇಳಿಸ್ತಕ್ಕಂಥ ಒಂದು ಪುಟ್ಟ ಪ್ರಯತ್ನ ಇದು ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ. ಈ ಹೊತ್ತು ಒಂದು ಗಂಟೆಯ ಅವಧಿ ಮಧುರವಾದ ಗೀತೆಗಳ ಸಂಗಮ ಸಂಭ್ರಮ. ಕಾರ್ಯಕ್ರಮದ ಆರಂಭಕ್ಕೆ ಮಿಸ್ ಲೀಲಾವತಿ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಎಸ್ ಜಾನಕಿ ಮತ್ತು ರಾಮಚಂದ್ರ ರಾವ್ ಅವರ ಸಿರಿಕಂಠದಲ್ಲಿದೆ. ಕುವೆಂಪು ಅವರ ಈ ಸಾಹಿತ್ಯವನ್ನು ಚಿತ್ರಸಂಗೀತಕ್ಕೆ ಅಳವಡಿಸಿದ್ದಾರೆ ಆರ್ ಸುದರ್ಶನ ಅವರು. ಉದಯ್ಕುಮಾರ್, ರಮೇಶ್, ಅರುಣ್ ಕುಮಾರ್, ಜಯಂತಿ, ಜಯಶ್ರೀ ಮುಂತಾದವರು ತಾರಾಗಣದಲ್ಲಿದ್ದಂತಹ ಚಿತ್ರ ಇದು. ಮಿಸ್ ಲೀಲಾವತಿ ಎಂ ಆರ್ ವಿಠಲ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಆ ಚಿತ್ರದ ಒಂದು ಸುಂದರ ಗೀತೆ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ.

ಬದುಕಿನ ದೋಣಿಯು ಕೂಡ ಸಾಗ್ತಾನೆ ಇದೆ. ಗೀತೆಗಳನ್ನು ಕೇಳ್ತಾ ಬೆಳಗಿನಿಂದ ನಾದೋಪಾಸನೆ ಆಯಿತು, ಶುಭೋದಯ ಕರ್ನಾಟಕ ಆಯಿತು, ಇಂದಿನ ವಿಶೇಷ ಆಯಿತು, ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಹೊತ್ತಿನಲ್ಲಿ ಬಂದಿದ್ದೇವೆ. ಜೀವನದ ದೋಣಿ ಕೂಡ ಸಾಗ್ತಾ ಬರ್ತಾ ಇದೆ. ಸೋಮವಾರದ ಬೆಳಗಿನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಸುಭಾಷ್ ಶಾಸ್ತ್ರಿ ಚಿತ್ರದ ಗೀತೆ ಇವಾಗ ಪ್ರಸಾರವಾಗ್ತಾ ಇದೆ. ಪೂತಿನ ಅವರ ರಚನೆ ಇದು. ಚಿತ್ರಸಂಗೀತಕ್ಕೆ ಅಳವಡಿಸಿದ್ದಾರೆ ದೊರೆಸ್ವಾಮಿ ಅಯ್ಯಂಗಾರ್ ಮತ್ತು ಕೃಷ್ಣಮೂರ್ತಿ ಎಸ್ ಅವರು. 1966ರಲ್ಲಿ ತೆರೆ ಕಾಣ್ತು ಚಿತ್ರ ಇದು. ಸುಭಾಷ್ ಶಾಸ್ತ್ರಿ ತಾರಾಗಣದಲ್ಲಿ ಕಲ್ಯಾಣ್ ಕುಮಾರ್, ಕೆ ಎಸ್ ಅಶ್ವಥ್, ಅರುಣ್ ಕುಮಾರ್, ಹರಿಣಿ, ಚಂದ್ರಕಲಾ ಮುಂತಾದವರಿದ್ದರು. ಎಂ ವಿ ಕೃಷ್ಣಸ್ವಾಮಿ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಆ ಚಿತ್ರದ ಒಂದು ಸುಂದರ ಗೀತೆ.

ಮೂಡಿ ಬಂದ ಬೆಂಗಳೂರು ದುಂಡು ಮಲ್ಲಿಗೆ ಗೀತೆ, ಮುದ್ದಾದ ಗೀತೆ ಮೂಡಿ ಬಂದದ್ದು ಮುದ್ದುಮೀನ ಚಿತ್ರದಿಂದ. ಎಸ್ ಜಾನಕಿ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಇದ್ದಂತಹ ಗೀತೆಯನ್ನ ಕೇಳಿದ್ರಿ. ಸೊರಟ ಶೋತವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿತ್ತು. ಮುದ್ದುಮೀನ ಚಿತ್ರ ತೆರೆ ಕಂಡದ್ದು 1967 ವೈ ಆರ್ ಸ್ವಾಮಿ ಅವರ ನಿರ್ದೇಶನದಲ್ಲಿ ಚಿತ್ರ ಮೂಡಿಬಂತು. ಕಲ್ಯಾಣ್ ಕುಮಾರ್, ಜಯಂತ್, ಕೆ ಎಸ್ ಅಶ್ವಥ್, ಪಂಡ್ರಿಬಾಯಿ ಜಯ ಮುಂತಾದವರು ತಾರಾಗಣದಲ್ಲಿ ಇದ್ದರು. ಮುಂದಿನ ಗೀತೆ ಲಗ್ನಪತ್ರಿಕೆ ಚಿತ್ರದ್ದು. ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಮತ್ತು ಎಲ್ ಆರ್ ಈಶ್ವರಿ ಧ್ವನಿಯಾಗಿದ್ದಾರೆ. ಇವರ

ಬೆಂಗಳೂರು ಲತಾ ಕೂಡ ಇದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ. ಲಗ್ನಪತ್ರಿಕೆ ಚಿತ್ರ ತೆರೆ ಕಂಡದ್ದು 1967 KSL ಸ್ವಾಮಿ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಡಾಕ್ಟರ್ ರಾಜ್, ನರಸಿಂಹರಾಜು, ದ್ವಾರಕೇಶ್, ಚಿ ಉದಯಶಂಕರ್, ಜಯಂತಿ ಮುಂತಾದವರು ತಾರಕಂಡದಲ್ಲಿದ್ದರು. ಆ ಚಿತ್ರದ ಒಂದು ಸುಂದರ ಗೀತೆ ಈ ಸಮಯದಲ್ಲಿ.

ಮುಂದಿನ ಗೀತೆ ಎಲ್ಆರ್ಈಶ್ವರಿಯವರ ಧ್ವನಿಯಲ್ಲಿ, ಮೃತ್ಯು ಪಂಜರದಲ್ಲಿ ಗೂಢಾಚಾರಿ 5555 ಚಿತ್ರದ ಗೀತೆ. ಸತ್ಯಂ ಅವರ ಸಂಗೀತ ನಿರ್ದೇಶನದಲ್ಲಿ ಗೀತೆ ಮೂಡಿಬಂದಿದೆ. 1970 ತೆರೆಕಂಡ ಚಿತ್ರ ಇದು. ಮೃತ್ಯು ಪಂಜರದಲ್ಲಿ ಗೂಢಾಚಾರಿ 5555 ಚಿತ್ರದ ತಾರಾಗಣದಲ್ಲಿ ಉದಯ್ ಕುಮಾರ್ ಇದ್ರು, ಉದಯ್ ಚಂದ್ರಿಕಾ ಇದ್ರು, ಶ್ರೀನಾಥ್ ಇದ್ರು, ಅಶ್ವಥ್ ಇದ್ರು, ಬಾಲಕೃಷ್ಣ ಮುಂತಾದವರಿದ್ರು. ಆ ಚಿತ್ರದ ಒಂದು ಗೀತೆ

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
3: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಓಡಿ ಬಂದ ಗೀತೆ ಎಲ್ಲಾರ್ ಈಶ್ವರಿಯವರ ಧ್ವನಿಯಲ್ಲಿತ್ತು. ಹಸಿರು ತೋರಣ ಚಿತ್ರದಾಗಿತ್ತು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತಿಗೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿತ್ತು. ಹಸಿರು ತೋರಣ ಚಿತ್ರ ತೆರೆಕಂಡದ್ದು 1970ರಲ್ಲಿ ಟಿ ವಿ ಸಿಂಗಟ್ಕೂರ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ನಟರಾಜ್, ಭಾರತಿ, ಉದಯಕುಮಾರ್, ನರಸಿಂಹರಾಜು, ಪಂಡ್ರಿಬಾಯಿ ಮುಂತಾದವರು ತಾರಾಗಣದಲ್ಲಿದ್ದರು. ಕಾರ್ಯಕ್ರಮದಲ್ಲಿ ಈಗ ಸಾಕ್ತ ಡಾಕ್ಟರ್ ರಾಜ್ ಅವರ ಧ್ವನಿಯಲ್ಲಿ ಗುರಿ ಚಿತ್ರದ ಗೀತೆ ಮೂಡಿಬರುತ್ತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನಾಗೇಂದ್ರ ಅವರ ಸಂಗೀತವಿದೆ. 1986ರಲ್ಲಿ ಚಿತ್ರ ತೆರೆ ಕಂಡದ್ದು. ಗುರಿ ಪಿ ವಾಸು ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಡಾಕ್ಟರ್ ರಾಜ್, ಅರ್ಚನಾ, ತಾರಾ, ಲೋಕನಾಥ್, ಪಂಡ್ರಿಬಾಯಿ ಮುಂತಾದವರು ತಾರಾಗಣದಲ್ಲಿದ್ದರು.

ಎಸ್ ಜಾನಕಿ ಮತ್ತು ಸಂಗಡಿಗರ ಧ್ವನಿಯಲ್ಲಿ ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ. ಅರುಣರಾಗ ಚಿತ್ರ ತೆರೆಕಂಡದ್ದು 1986 ಕೆ ವಿ ಜಯರಾಮ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಅನಂತನಾಗ್ ಲೋಕನಾಥ್, ಕೆ ಎಸ್ ಅಶ್ವಥ್, ಡಿಂಗ್ರಿ ನಾಗರಾಜ್, ಗೀತಾ ಮುಂತಾದವರು ತಾರಾಗಣದಲ್ಲಿದ್ದರು.

ನಮಸ್ಕಾರ, ನಾನ್ ನಿಮ್ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನ್ ಯಾವಾಗ್ಲೂ ವಿವಿಧ ಭಾರತಿ ದಿನಾ ಕೇಳ್ತಾ ಇರ್ತೀನಿ. ಅದರಲ್ಲಿ ಹಿಂದಿ ಸಾಂಗ್ಸ್, ಕನ್ನಡ ಹಳೇ ಸಾಂಗ್ಸ್ ಎಲ್ಲಾ ಕೇಳ್ತಾ ಇರ್ತೀನಿ. ಬಹಳ ಇಂಪಾಗಿರುತ್ತೆ. ನೀವು ಕೇಳ್ತೀರಲ್ಲ ವಿವಿಧ ಭಾರತಿ, ಕೇಳ್ತಾ ಇರಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮವನ್ನು ಕೇಳ್ತಾ ಸಾಕ್ತಾ ಇದ್ದೀವಿ. ಒಂದು ಗಂಟೆ ಅವಧಿಯಲ್ಲಿ ಮುಕ್ಕಾಲು ಗಂಟೆ ಮುಗದೇ ಹೋಯಿತು. ಸಮಯ ಆಗಿದೆ 10:45:42. ಈಗ ಪ್ರಸಾರವಾಗುತ್ತೆ ನಾರಿ ಸ್ವರ್ಗಕ್ಕೆ ದಾರಿ ಚಿತ್ರದ ಗೀತೆ. ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸಿರಿಕಂಠದಲ್ಲಿ ಮೂಡಿಬರುತ್ತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ. ನಾರಿ ಸ್ವರ್ಗಕ್ಕೆ ದಾರಿ ಚಿತ್ರ ತೆರೆಕಂಡದ್ದು 1981 ಸಿದ್ದಲಿಂಗಯ್ಯ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಲೋಕೇಶ್ ಆರ್ತಿ, ಶ್ರೀನಿವಾಸ್ ಮೂರ್ತಿ, ಲೋಕನಾಥ್ ಮುಂತಾದವರು ತಾರಾಗಣದಲ್ಲಿದ್ದರು. ನಾರಿ ಸ್ವರ್ಗಕ್ಕೆ ದಾರಿ ಚಿತ್ರದ ಒಂದು ಸುಂದರ ಗೀತೆಯೊಂದಿಗೆ ಸಾಗುವ

ಅದಲು ಬದಲು ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದೀರಾ. ವಾಣಿ ಜಯರಾಮ್ ಅವರ ಶ್ರೀಕಂಠದಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿತ್ತು. ಅದಲು ಬದಲು ಚಿತ್ರ ತೆರೆಕಂಡದ್ದು 1979 ಸಿ ವಿ ರಾಜೇಂದ್ರನ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು.

ಅಪರೂಪದ ಗೀತೆಗಳೊಂದಿಗೆ ಸಾಕ್ತಾ ಇರುವ ಈ ಸಮಯದಲ್ಲಿ ಏನು ಹೆಚ್ಚು ಕಡಿಮೆ ಇನ್ನೊಂದು ಎರಡು ಹಾಡನ್ನು ಕೇಳುವಷ್ಟು ಸಮಯ ನಮ್ಮಲ್ಲಿ ಉಳಿದಿದೆ ಅಂತ ಭಾವಿಸ್ತೇನೆ. ಇರಲಿ, ಬೆಸುಗೆ ಚಿತ್ತದ ಗೀತೆ ಮೂಡಿ ಬರುತ್ತೆ. ಇವಾಗ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ವಾಣಿಜ್ಯರಾಮ್ ಧ್ವನಿಯಾಗಿದ್ದಾರೆ. ಗೀತಪ್ರಿಯ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ. 1976 ತೆರೆಕಂಡ ಚಿತ್ರ ಇದು ಬೆಸುಗೆ. ಗೀತಪ್ರಿಯ ಅವರ ನಿರ್ದೇಶನದಲ್ಲಿ ಮೂಡಿಬಂತು ಚಿತ್ರ. ಕೆ ಶ್ರೀನಾಥ್, ಕೆ ಎಸ್ ಅಶ್ವಥ್, ಚಂದ್ರಶೇಖರ್, ಮಂಜುಳಾ, ಎಂ ವಿ ರಾಜಮ್ಮ ಮುಂತಾದವರು ತಾರಾಗಣದಲ್ಲಿದ್ದರು. ಆ ಗೀತೆಯ ನಂತರ ಮೃಗಾಲಯ ಚಿತ್ರದ ಗೀತೆ ಮೂಡಿ ಬರುತ್ತೆ. ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಪುರಂದರದಾಸರ ಈ ರಚನೆಯನ್ನು ಚಿತ್ರ ಸಂಗೀತಕ್ಕೆ ಅಳವಡಿಸಿದ್ದಾರೆ ರಾಜನಾಗೇಂದ್ರ ಅವರು. ಮೃಗಾಲಯ ಚಿತ್ರ ತೆರೆ ಕಂಡದ್ದು 1986 ವಿ ಸೋಮಶೇಖರ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಅಂಬರೀಶ್, ಎಂ ಪಿ ಶಂಕರ್, ಸುಧೀರ್, ಶಿವರಾಮ್, ಗೀತಾ ಮುಂತಾದವರು ತಾರಾಗಣದಲ್ಲಿದ್ದರು. ಬ್ಯಾಕ್ ಟು ಬ್ಯಾಕ್ ಎರಡು ಗೀತೆಗಳೊಂದಿಗೆ ಇವತ್ತಿನ ಓಲ್ಡೀಸ್ ಗೋಲ್ಡ್ ಕಾರ್ಯಕ್ರಮವನ್ನು ಮುಗಿಸುವ ಸಮಯ ಕೂಡ ಬಂದಿದೆ. ಮಧ್ಯಾಹ್ನದ ನಿಮ್ಮ ಎಲ್ಲ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಜೊತೆಯಾಗಿರ್ತಾರೆ ವಿನುತಾ. ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಿಮ್ಮೊಂದಿಗಿದ್ದು ನಿಮ್ಮ ಬಾಲ್ಯ ಮಿತ್ರ ಸುಬ್ರಹ್ಮಣ್ಯ. ಕಾರ್ಯಕ್ರಮವನ್ನು ಕೇಳಿದ ಸಂದೇಶವನ್ನು ಕಳಿಸಿದ ಎಲ್ಲರಿಗೂ ನಮಸ್ಕಾರ. ದಿನ ಶುಭ ದಿನವಾಗಲಿ.

0: ಭಾರತಿ ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM
1: ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ. ಸಮಯ ಸರಿಯಾಗಿ 11 ಗಂಟೆ. ಈಗ ಕೇಳೋಣ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಅಂತಾರಾಷ್ಟೀಯ ಯೋಗ ದಿನದ ಭವ್ಯ ಯಶಸ್ಸು. ಯೋಗವು ಲಕ್ಷಾಂತರ ಜನರಿಗೆ ಕೇವಲ ದೈಹಿಕ ಆರೋಗ್ಯ ವೃದ್ಧಿಸಲು ಸಹಾಯ ಮಾಡುವುದಲ್ಲದೆ ಆತ್ಮವಿಶ್ವಾಸದಿಂದ ಸಕಾರಾತ್ಮಕ ಜೀವನವನ್ನು ನಡೆಸಲು ಅವರನ್ನು ಪ್ರೇರೇಪಿಸುತ್ತಿದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಮಾಜಿಕ ಮಾಧ್ಯಮದಲ್ಲಿ ಇಂದು ಹೇಳಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಇಂದಿನಿಂದ ಮಂಗೋಲಿಯಾ ಮತ್ತು ದಕ್ಷಿಣ ಕೊರಿಯಾ ದೇಶಗಳಿಗೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಕೆಪಿಟಿಸಿಎಲ್ ವತಿಯಿಂದ ತುರ್ತು ನಿರ್ವಹಣಾ ಕಾಮಗಾರಿ ಕೈಗೊಂಡಿರುವ ಹಿನ್ನೆಲೆಯಲ್ಲಿ ಇಂದು ಸಂಜೆ 5ರವರೆಗೆ ಬೆಂಗಳೂರು ನಗರದ ಹಲವು ಕಡೆ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯವಾಗಲಿದೆ. ರಾಜ್ಯದ ಕೆಲವೆಡೆ ಇಂದಿನಿಂದ 3 ದಿನ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇಂದು 13 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಕರಾವಳಿಯ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ 1-2 ಕಡೆ ಮುಂದಿನ 1 ವಾರ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 407 ಅಂಕಗಳ ಏರಿಕೆಯೊಂದಿಗೆ 77,210 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 115 ಅಂಕ ಏರಿಕೆಯ ನಂತರ 24,130 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 15 ಪೈಸೆ ಇಳಿಕೆಯೊಂದಿಗೆ 94.48 ರೂಪಾಯಿಯಷ್ಟಿದೆ. 2026ರ ಫಿಫಾ ವಿಶ್ವಕಪ್ ಫುಟ್ಬಾಲ್ನ ಪಂದ್ಯದಲ್ಲಿ ಹಿನ್ನಡೆಯಿಂದ ಪುಟಿದೆದ್ದ ಈಜಿಪ್ಟ್ ನ್ಯೂಜಿಲೆಂಡ್ ತಂಡವನ್ನು 3-1 ಗೋಲುಗಳಿಂದ ಸೋಲಿಸಿದೆ. ಪಂದ್ಯದಲ್ಲಿ ಈಜಿಪ್ಟ್ ಪರ ಮೊಹಮ್ಮದ್ ಸಲಾಹ್ ನಿರ್ಣಾಯಕ ಗೋಲು ಗಳಿಸುವ ಮೂಲಕ ತಂಡದ ಗೆಲುವಿಗೆ ಕಾರಣರಾಗಿದ್ದಾರೆ. ಚೀನಾದ ಶಾಕ್ಸಿಂಗ್ ನಗರದಲ್ಲಿ ನಡೆದ ಏಷ್ಯನ್ಸ್ ರಿಲೇಸ್ ಅಥ್ಲೆಟಿಕ್ಸ್

ಚಾಂಪಿಯನ್ಶಿಪ್ನಲ್ಲಿ ಮಿಶ್ರ 4x400 ಮೀಟರ್ ರಿಲೇ ಸ್ಪರ್ಧೆಯಲ್ಲಿ ತೀರ್ಥೇಶ್ ಶೆಟ್ಟಿ, ಪೂವಮ್ಮ, ಭರತ್ ಶ್ರೀಧರ್ ಹಾಗೂ ನೀರು ಪಾಠಕ್ ಒಳಗೊಂಡ ಭಾರತೀಯ ತಂಡ 3:17 ಗುರಿ ತಲುಪಿ ಬೆಳ್ಳಿ ಪದಕ ಗೆದ್ದುಕೊಂಡಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಣೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
2: ಹಾಯ್, ಹಲೋ, ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ತುಂಬಾನೇ ಚೆನ್ನಾಗಿ ಇದ್ದೀರಾ ಹಾಗೂ ಇರ್ತೀರಾ ಅಂತ ಭಾವಿಸ್ತಾ ಸೋಮವಾರದ ಮಧ್ಯಾಹ್ನದ ಪ್ರಸಾರ ಕಾರ್ಯವನ್ನು ಆರಂಭಿಸ್ತಾ ಇದ್ದೀನಿ. ನಿಮ್ಮ ಬಾನುಲಿ ಗೆಳತಿ ಆರ್ಜೆ ವಿನುತಾ ಶಶಿಧರ್. ಈ ಸಮಯ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳನ್ನು ಕೇಳುವಂತಹ ಸಮಯ ನಮ್ಮದು ಹಾಗೂ ನಿಮ್ಮೆಲ್ಲರದು ಕೂಡ. ಮೂಡಿ ಬರ್ತಾ ಇದೆ ಕೃಷ್ಣಲೀಲಾ ಹಾಗೂ ಗಣಪ ಚಿತ್ರದಿಂದ ಎರಡು ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಸಾಂಗ್ಗಳು ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗಾಗಿ.

ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳನ್ನ ಕೇಳ್ತಾ ಇದ್ದೀವಿ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM ನಲ್ಲಿ ಮುಂದೆ ನಿಮಗೋಸ್ಕರ ಮೂಡಿ ಬರ್ತಾ ಇದೆ ಕಾರ್ತಿಕ್ ಅವರ ಧ್ವನಿಯಲ್ಲಿ ಶಿವಲಿಂಗ ಚಿತ್ರದ ಗೀತೆ ಬೊಂಬೆ ಬೊಂಬೆ ಅನ್ನೋ ಗೀತೆ. ಹಾಗೇನೆ ಟಿಪ್ಪು ಅವರ ಗಾಯನದಲ್ಲಿ ಬೇಬಿ ಕೂಡ ನಿಮ್ಮ ಜೊತೆಗೆ ಬರ್ತಿದ್ದಾಳೆ, ಓ ಬೇಬಿ ಅನ್ನೋ ಅನ್ನ ಗೀತೆ ರಿಕ್ಕಿ ಚಲನಚಿತ್ರದಿಂದ. ಈ ಎರಡೂ ಗೀತೆಗಳು ಸಹ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗಾಗಿ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಸಮಯ ಆಗಿದೆ 11:30:30 ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಇದು ಕಲಾಭಾರತಿಯ ಸಮಯ. ಕಲೆಗೆ ಸಂಬಂಧಪಟ್ಟ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂತ ಸಾಧಕರನ್ನ ಸಂಭ್ರಮಿಸುವಂತಹ ವೇದಿಕೆ ಈ ನಮ್ಮ ಕಲಾಭಾರತಿ. ಇಂದಿನ ಕಲಾಭಾರತಿಯ ಅತಿಥಿಯ ಬಗ್ಗೆ ಹೇಳೋದಾದರೆ, ಸ್ಯಾಂಡಲ್ವುಡ್ನ ಭರವಸೆಯ ಹಾಸ್ಯ ನಟ ಮತ್ತು ನಾಯಕ ನಟ ಕೂಡ ಹೌದು. ತಮ್ಮ ಕಚಗಳಿ ಇಡುವ ಹಾಸ್ಯದಿಂದ ಇಡೀ ಕರ್ನಾಟಕವನ್ನೇ ನಕ್ಕು ನಗಿಸಿದಂತಹ ಉಪಾಧ್ಯಕ್ಷ ಇವರು. ಈಗಾಗಲೇ ಯಾರು ಅಂತ ನಿಮಗೆಲ್ಲ ಗೊತ್ತಾಗಿರುತ್ತೆ. ಹೌದು, ಇಂದಿನ ನಮ್ಮ ಕಲಾಭಾರತಿಯ ಅತಿಥಿ ಚಿಕ್ಕಣ್ಣ ಅವರು. ಒಂದು ಗೀತೆಯ ನಂತರ ಮತ್ತಷ್ಟು ಇವರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತಾ ಸುಮಧುರವಾದ ಗೀತೆಯನ್ನು ಕೂಡ ಆಲಿಸಬಹುದು ಇಂದಿನ ಕಲಾಭಾರತಿಯಲ್ಲಿ. ಮೂಡಿ ಬರ್ತಾ ಇದೆ ಅಧ್ಯಕ್ಷ ಚಿತ್ರದಿಂದ ಪುನೀತ್ ರಾಜ್ಕುಮಾರ್ ಹಾಗೂ ಎಲ್ ಎನ್ ಶಾಸ್ತ್ರಿ ಅವರ ಗಾಯನದಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತವಿರುವ ಗೀತೆ.

ಕಲಾಭಾರತಿಯಲ್ಲಿ ನಾವು ಹಾಸ್ಯ ನಟ ಕಂ ನಾಯಕ ನಟ ಚಿಕ್ಕಣ್ಣ ಅವರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ದೀವಿ. ಮೈಸೂರು ಜಿಲ್ಲೆಯ ಬಲ್ಲಹಳ್ಳಿಯಲ್ಲಿ ಇವರು ಹುಟ್ಟಿದ್ರು. ಚಿಕ್ಕಣ್ಣ ಅವರ ಸಿನಿಮಾ ಜರ್ನಿ ಅಷ್ಟೊಂದು ಸುಲಭ ಆಗಿರಲಿಲ್ಲ. ಕಷ್ಟಪಟ್ಟು ಸ್ವಂತ ಪ್ರತಿಭೆಯಿಂದಾನೇ ಇವರು ಇಂದು ಈ ಮಟ್ಟಕ್ಕೆ ಬೆಳೆದಿದ್ದಾರೆ. ಮೈಸೂರಿನಲ್ಲಿ ಹುಟ್ಟಿ ಬೆಳೆದ ಚಿಕ್ಕಣ್ಣ ಅವರಿಗೆ ಚಿಕ್ಕ ವಯಸ್ಸಿನಿಂದಲೂ ನಟನೆಯಲ್ಲಿ ಆಸಕ್ತಿ ಇತ್ತಂತೆ. ಆರಂಭದಲ್ಲಿ ಇವರು ದೃಶ್ಯಕಲಾ ತಂಡಗಳಲ್ಲಿ ಮತ್ತು ಊರಿನ ಸ್ಥಳೀಯ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಮಿಮಿಕ್ರಿ ಮಾಡ್ತಾ ಇದ್ರು. ಮುಂದೆ ಹೇಗೆ ಇವರು ಚಿತ್ರರಂಗದಲ್ಲಿ ಪ್ರವೇಶ ಪಡೆದ್ರು ಅನ್ನೋದನ್ನ ತಿಳ್ಕೊಳ್ಳೋಣ. ಈ ಒಂದು ಗೀತೆಯ ನಂತರ ಮೂಡಿ ಬರ್ತಾ ಇದೆ ರಾಜಾ ಹುಲಿ ಚಿತ್ರದಿಂದ ಹರಿಕೃಷ್ಣ ಅವರ ಗಾಯನದಲ್ಲಿ ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಹಂಸಲೇಖ ಅವರ ಸಂಗೀತವಿದೆ.

ಕಲಾಭಾರತಿಯಲ್ಲಿ ನಟ ಹಾಸ್ಯ ನಟ ಚಿಕ್ಕಣ್ಣ ಅವರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಇವರಿಗೆ ದೊಡ್ಡ ಬ್ರೇಕ್ ಸಿಕ್ಕಿದ್ದು ಖಾಸಗಿ ವಾಹಿನಿಯ ಒಂದು ಕಾಮಿಡಿ ಶೋದ ಮೂಲಕ. ಅದರಲ್ಲೂ ಇವರ ಕಾಮಿಡಿ ಟೈಮಿಂಗ್ ಅನ್ನು ನೋಡಿ ಇಡೀ ಕರ್ನಾಟಕವೇ ಇಷ್ಟಪಟ್ಟಿತ್ತು. ನಂತರ ಹೀಗೆ ಅನೇಕ ಖಾಸಗಿ ವಾಹಿನಿಗಳ ಕಾರ್ಯಕ್ರಮದಲ್ಲಿ ಹಾಸ್ಯ ಕಲಾವಿದನಾಗಿ ಮಿಂಚಿದ್ರು ಚಿಕ್ಕಣ್ಣ ಅವರು. 2011 ತೆರೆ ಕಂಡಂತಹ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಕಿರಾತಕ ಸಿನಿಮಾದ ಮೂಲಕ ಚಿಕ್ಕಣ್ಣ ಬೆಳ್ಳಿ ತೆರೆಗೆ ಪಾದಾರ್ಪಣೆಯನ್ನು ಮಾಡಿದರು. ಮುಂದೆ ಮೂಡಿ ಬರ್ತಾ ಇದೆ ಚೌಕ ಚಿತ್ರದಿಂದ ಸೋನು ನಿಗಮ್ ಹಾಗೂ ಅಂತರಾ ಮಿತ್ರ ಅವರ ಗಾಯನದಲ್ಲಿ ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಶ್ರೀಧರ್ ವಿ ಸಂಭ್ರಮ್ ಅವರ ಸಂಗೀತವಿದೆ.

0: ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
3: ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ. ಕಲಾ ಭಾರತಿಯಲ್ಲಿ ನಾವು ಸಾಕ್ತಾ ಇದ್ವಿ. ಹಾಸ್ಯ ನಟ ಚಿಕ್ಕಣ್ಣ ಅವರ ಬಗ್ಗೆ ಮಾತಾಡ್ತಾ ಸುಮಧುರವಾದ ಗೀತೆಗಳನ್ನ ಕೂಡ ಕೇಳ್ತಾ ಇದ್ವಿ. ಕಿರಾತಕ ಚಿತ್ರದ ಯಶಸ್ಸಿನ ನಂತರ ಚಿಕ್ಕಣ್ಣ ಅವರಿಗೆ ಸಾಲು ಸಾಲು ಅವಕಾಶಗಳು ಸಿಕ್ಕಿದ್ವು. ಅದರಲ್ಲೂ ಕೂಡ ಯಶ್ ಮತ್ತು ಶರಣ್ ಅವರ ಜೊತೆಗಿನ ಇವರ ಕಾಮಿಡಿ ಕಾಂಬಿನೇಷನ್ ಸೂಪರ್ ಹಿಟ್ ಆಯಿತು. ರಾಜಹುಲಿ ಮತ್ತು ಅಧ್ಯಕ್ಷ, ಈ ಎರಡು ಸಿನಿಮಾಗಳು ಚಿಕ್ಕಣ್ಣ ಅವರ ವೃತ್ತಿ ಜೀವನಕ್ಕೆ ಬಿಗ್ ಟರ್ನಿಂಗ್ ಪಾಯಿಂಟ್ ನೀಡಿದ್ವು. ಅಧ್ಯಕ್ಷ

ಚಿತ್ರದ ಉಪಾಧ್ಯಕ್ಷ ನಾರಾಯಣಪ್ಪನ ಪಾತ್ರ ಇಂದಿಗೂ ಪ್ರೇಕ್ಷಕನ ನೆಚ್ಚಿನ ಪಾತ್ರ ಆಗಿದೆ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಇವರು ಎಲ್ಲ ಹೀರೋಗಳ ತುಂಬ ಆಪ್ತ ಮಿತ್ರನ ಪಾತ್ರದಲ್ಲೇ ನಟಿಸಿದ್ರು ಅಂತ ಹೇಳ್ಬೋದು. ಇವರು ನಟಿಸಿದ ಚಿತ್ರಗಳ ಪಟ್ಟಿಯನ್ನು ನೋಡೋದಾದರೆ ಅಧ್ಯಕ್ಷ, ರಾಜಾಹುಲಿ, ಮಾಸ್ಟರ್ ಪೀಸ್, ರ್ಯಾಂಬೋ 2, ಫಾರೆಸ್ಟ್, ರಾಜ್ ವಿಷ್ಣು, ಕಿರಾತಕ, ಮನೆ ಮಾರಾಟಕ್ಕಿದೆ, ಛೂಮಂತರ್, ಕ್ವಾಟ್ಲೆ ಸತೀಶ, ಬೆಂಗಳೂರು 5600023, ಹಾಗೇನೆ ಕಿಸ್, ರನ್ನಾ, ಬಿಲ್ ಗೇಟ್ಸ್, ವರ್ಧನ, ಹ್ಯಾಪಿ ಬರ್ತ್ಡೇ, ಚೌಕ, ಅಂಜದ ಗಂಡು, ಹಾಗೆ ಮಿಸ್ಟರ್ ಐರಾವತ, ಕೋಟಿಗೊಬ್ಬ 2, ಹೀಗೆ ಬಹಳಷ್ಟು ಚಿತ್ರಗಳಲ್ಲಿ ಕೂಡ ಇವರು ನಟಿಸಿದ್ದಾರೆ. ಗಣೇಶಿಂದ ಹಿಡಿದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ವರೆಗೂ, ಹಾಗೆಯೇ ಶರಣ್ನಿಂದ ಹಿಡಿದು ಯಶ್ ಅವರವರೆಗೂ ಕೂಡ ಇವರು ಎಲ್ಲರ ಮಿತ್ರನಾಗಿ ಕೂಡ ನಟಿಸಿದ್ದಾರೆ ಅಂತಲೇ ಹೇಳ್ಬೋದು. ಮುಂದೆ ಮೂಡಿ ಬರ್ತಾ ಇದೆ ಕಿಸ್ ಚಿತ್ರದಿಂದ ಶ್ರೇಯಾ ಘೋಷಾಲ್ ಅವರ ಗಾಯನದಲ್ಲಿ ಎ ಪಿ ಅರ್ಜುನ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ.

ಹಾಸ್ಯ ನಟ ಚಿಕ್ಕಣ್ಣ ಅವರ ಬಗ್ಗೆ ಕಲಾಭಾರತಿಯಲ್ಲಿ ಮಾತಾಡ್ತಾ ಸಾಕ್ತಾ ಇದ್ದೀವಿ, ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಸುಮಾರು ದಶಕಕ್ಕೂ ಹೆಚ್ಚು ಕಾಲ ಹಾಸ್ಯ ನಟನಾಗಿ ರಂಜಿಸಿದ ಚಿಕ್ಕಣ್ಣ ಅವರು 2024 ತೆರೆ ಕಂಡ ಉಪಾಧ್ಯಕ್ಷ ಸಿನಿಮಾದ ಮೂಲಕ ಮೊದಲ ಬಾರಿಗೆ ಹೀರೋ ಆಗಿ ಬಡ್ತಿ ಪಡೆದರು. ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಯಶಸ್ಸು

ಕಾರ್ಯಕ್ರಮ ಮೂಲಕ ಇವರ ನಾಯಕ ನಟನ ಜರ್ನಿಗೆ ಭದ್ರ ಬುನಾದಿಯನ್ನ ಹಾಕ್ತು. ಚಿಕ್ಕಣ್ಣ ಅವರ ಮೈಸೂರು ಶೈಲಿಯ ಕನ್ನಡದ ಮಾತುಗಾರಿಕೆ ಮತ್ತು ಮುದ್ದು ಮುಖಭಾವದ ಕಾಮಿಡಿ ಟೈಮಿಂಗ್ ಅವರ ಯಶಸ್ಸಿನ ಹಿಂದಿರುವ ಮುಖ್ಯ ಶಕ್ತಿ. ಇಂದು ಅವರು ಸ್ಯಾಂಡಲ್ವುಡ್ನ ಅತ್ಯಂತ ಬೇಡಿಕೆಯ ಮತ್ತು ಅತಿ ಹೆಚ್ಚು ಸಂಭಾವನೆ ಪಡೆಯುವ ಹಾಸ್ಯ ನಟರಲ್ಲಿ ಒಬ್ಬರಾಗಿದ್ದಾರೆ. ಮೂಡಿ ಬರ್ತಾ ಇದೆ ಉಪಾಧ್ಯಕ್ಷ ಚಿತ್ರದಿಂದ, ರಕ್ಷಿತಾ ಸುರೇಶ್ ಅವರ ಗಾಯನದಲ್ಲಿ ವಿಜಯಪ್ರಕಾಶ್ ಅವರ ಹಾಗೂ ಜೊತೆಯಾಗಿದ್ದಾರೆ ವಿಜಯಪ್ರಕಾಶ್ ಅವರು ಕೂಡ. ಎ ಪಿ ಅರ್ಜುನ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತವಿದೆ.

ಕಲಾಭಾರತಿಯಲ್ಲಿ ಹಾಸ್ಯ ನಟ ಕಮ್ ನಾಯಕ ನಟ ಚಿಕ್ಕಣ್ಣ ಅವರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ನಮ್ಮ ಕೇಳುಗರ ಸಂದೇಶಗಳು ಕೂಡ ಬಂದು ನಮ್ಮನ್ನ ತಲುಪಿದೆ. ಕವಿತಾ ಚನ್ನಗಿರಿಯಿಂದ ಸಂದೇಶವನ್ನು ಕಳಿಸಿ ನನಗೆ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಹಾಗೇನೆ ಗೀತೆಗಳು ತುಂಬ ಇಷ್ಟ ಆಗ್ತಾ ಇದೆ, ವಿವಿಧ ಭಾರತಿಗೆ ನಮ್ಮ ಧನ್ಯವಾದಗಳು ಅಂತ. ಹಾಗೆ ಕೌಸಲ್ಯ ಬನಶಂಕರಿಯಿಂದ ಚಿಕ್ಕಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ಹಲಸೂರಿನಿಂದ ರಾಜೇಶ್ ಅವರು ಕೂಡ ಚಿಕ್ಕಣ್ಣ ಅವರ ಎಲ್ಲ ಕನ್ನಡ ಚಿತ್ರಗಳಲ್ಲಿ ಅವರ ಹಾಸ್ಯ ಅಭಿನಯ ಮತ್ತು ಅವರ ಕನ್ನಡ ಭಾಷೆ ಸಂಭಾಷಣೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹ್ಯಾಪಿ ಬರ್ತ್ಡೇ ಚಿಕ್ಕಣ್ಣ, ಟುಡೇ ಕಲಾಭಾರತಿ ತುಂಬ ಚೆನ್ನಾಗಿದೆ, ರಾಜಹುಲಿ ಮಾಸ್ಟರ್ ಪೀಸ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಇವರು ಹೆಸರು ಶ್ರೀ ಹೋವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ, ಅಲ್ಲಿಂದ ಸಂದೇಶ ಬಂದಿದೆ. ಹಾಗೆ ಚಿಕ್ಕಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ ಸುಜಾತ ಆರ್, ಗಣೇಶ್, ಲಿಖಿತ, ಯತೀಶ್, ಲೀಲಾ, ಪೂಜಾ, ವಿಸ್ಮಯ, ಪೂರ್ವಿಕ್, ಹಾಗೆ ವಿಮರ್ಶ್ ರಾಜಾ ಜಯನಗರದಿಂದ. ಹಾಗೇನೆ ಹರೀಶ್ ಮಲ್ಲೇಶ್ವರಂ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ, ವಿವಿಧ ಭಾರತಿಗೆ ಶುಭವನ್ನು ಕೋರ್ತಾ ಇದ್ದಾರೆ. ಹಾಗೇನೆ ಇಂದಿನ ಕಲಾಭಾರತಿಯಲ್ಲಿ ಹಾಸ್ಯನಟ ಚಿಕ್ಕಣ್ಣ ಅವರ ಮಾಹಿತಿ ಮತ್ತು ನಿರೂಪಣೆ ಹಾಡುಗಳು ತುಂಬ ಇಷ್ಟ ಆಯಿತು ಅಂತ ಗೌರಿ ಸುರೇಶ್ ಭಟ್

ಚಿತ್ರದಿಂದ ಸಚಿನ್ ಬಸ್ರೂರ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಚೇತನ್ ಕುಮಾರ್ ಅವರ ಸಾಹಿತ್ಯಕ್ಕೆ ರವಿ ಬಸ್ರೂರ್ ಅವರ ಸಂಗೀತದ ಗೀತೆ. 12 ಗಂಟೆಗೆ ಸರಿಯಾಗಿ ಪ್ರದೇಶ ಸಮಾಚಾರವನ್ನು ಕೂಡ ಕೇಳಲಿದ್ದೀರಿ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದ ಬಯಲು ಸೀಮೆಯ ಜಿಲ್ಲೆಗಳು ಬರಗಾಲ ಮತ್ತು ಕುಡಿಯುವ ನೀರಿಗೂ ಸಂಕಷ್ಟ ಎದುರಿಸುತ್ತಿದ್ದು, ರಾಜ್ಯದ ಪಾಲಿನ ಕಾವೇರಿ ನದಿ ನೀರಿನ ನ್ಯಾಯಯುತ ಬಳಕೆ ಹಾಗೂ ಹಂಚಿಕೆ ವಿಷಯದಲ್ಲಿ ನೆರೆ ರಾಜ್ಯ ತಮಿಳುನಾಡಿನ ಆಕ್ಷೇಪ ಸಕಾರಣವಲ್ಲ ಎಂದು ಕೇಂದ್ರ ಕೈಗಾರಿಕೆ ಹಾಗೂ ಉಕ್ಕು ಖಾತೆ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಮೇಕೆದಾಟು ಯೋಜನೆ ಮೂಲಕ ಬೆಂಗಳೂರು ನಗರಕ್ಕೆ ಕುಡಿಯುವ ನೀರು ಒದಗಲಿದೆ. ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಸಮಗ್ರ ಯೋಜನಾ ವರದಿ ಸಲ್ಲಿಸಿದೆ. ತಮಿಳುನಾಡು ಸಹಮತಿಸುವುದು ನ್ಯಾಯಯುತ ನಡೆ ಎಂದರು. ಕೋಲಾರ ಜಿಲ್ಲೆಯ ಸರ್ಕಾರಿ ವಿಶೇಷ ದತ್ತು ಕೇಂದ್ರದಿಂದ 20 ಮಕ್ಕಳನ್ನು ಕಾನೂನುಬದ್ಧವಾಗಿ ದತ್ತು ನೀಡಲಾಗಿದೆ. 19 ಮಕ್ಕಳನ್ನು ಸ್ವದೇಶಿ ಪೋಷಕರು ದತ್ತು ಪಡೆದಿದ್ದು, 1 ಮಗುವನ್ನು ವಿದೇಶಿ ಪೋಷಕರು ದತ್ತು ಪಡೆದಿದ್ದಾರೆ ಎಂದು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ತಿಳಿಸಿದ್ದಾರೆ. ಧಾರವಾಡದ ಪ್ರಾದೇಶಿಕ ತೋಟಗಾರಿಕೆ ಸಂಶೋಧನೆ ಮತ್ತು ವಿಸ್ತರಣೆ ಕೇಂದ್ರ ಈ ತಿಂಗಳ 27ರಿಂದ 3 ದಿನಗಳ ಸಸ್ಯ ಸಂತೆಯನ್ನು ಕುಂಭಾಪುರ ಫಾರ್ಮ್ನಲ್ಲಿ ಆಯೋಜಿಸಿದೆ. ಚಿತ್ರದುರ್ಗದ ಶಿವಶರಣ ಮಾದಾರ ಚೆನ್ನಯ್ಯ ಗುರುಪೀಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಅವರನ್ನು ಪ್ರತಿಷ್ಠಿತ ನಾಡಪ್ರಭು ಕೆಂಪೇಗೌಡ ರಾಷ್ಟ್ರೀಯ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ರಾಮನಗರ ತಾಲೂಕು ಅಂಚೀಪುರ ಗ್ರಾಮದಲ್ಲಿ ಪಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ಜೆಡಿಎಸ್ ಪಕ್ಷದ ವತಿಯಿಂದ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ 11 ಕಿಲೋಮೀಟರ್ ಪಾದಯಾತ್ರೆ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಯೋಜನೆಯ ಒಟ್ಟು ವೆಚ್ಚ 18,000 ಕೋಟಿ ರೂಪಾಯಿ ಎಂದು ಹೇಳಲಾಗುತ್ತಿದೆ. ಇದರಿಂದ ಯಾರಿಗೆ ಲಾಭವಾಗಲಿದೆ ಎಂಬುದನ್ನು ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಬೇಕು ಎಂದು ಆಗ್ರಹಿಸಿದರು. ಅಸಂಘಟಿತ ಕಾರ್ಮಿಕರಿಗೆ ಇಳಿ ವಯಸ್ಸಿನಲ್ಲಿ ಅನುಕೂಲವಾಗುವ ನಿಟ್ಟಿನಲ್ಲಿ ಸಾಮಾಜಿಕ ಭದ್ರತೆ ಕಲ್ಪಿಸಲು ಕೇಂದ್ರ ಸರ್ಕಾರ ವಂತಿಗೆ ಆಧಾರಿತ ಪಿಂಚಣಿ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಯನ್ನು ಜಾರಿಗೆ ತಂದಿದೆ. ವಿಜಯಪುರ ಜಿಲ್ಲೆಯಲ್ಲಿ ಈವರೆಗೆ ಒಟ್ಟು 8,457 ಜನ ಅಸಂಘಟಿತ ಕಾರ್ಮಿಕರು ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಯಡಿ ಹೆಸರು ನೋಂದಾಯಿಸಿಕೊಂಡಿದ್ದಾರೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಜಿಲ್ಲಾ ಕಾರ್ಮಿಕ ಅಧಿಕಾರಿ ರಮೇಶ್ ಎಸ್. ಸುಂಬಟ್.
1: ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಸುಮಾರು 8,457 ಅಸಂಘಟ ಕಾರ್ಮಿಕರು ಈ PMSYM ದಲ್ಲಿ ಪಿಂಚಣಿದಾರರಾಗಿ ನೋಂದಣಿ ಮಾಡಿಸಿರುತ್ತಾರೆ. ಅವರ ವಯಸ್ಸಿನ ಆಧಾರದ ಮೇಲೆ

0: 18 ವರ್ಷ ವಯಸ್ಸಿನವರು ತಿಂಗಳಿಗೆ 55 ರೂಪಾಯಿ ಮಾಸಿಕ ವಂತಿಕೆ ಕಟ್ಟಬೇಕು. 19 ವರ್ಷ ಇದ್ದರು 58 ರೂಪಾಯಿ ಕಟ್ಟಬೇಕು. 18 ವರ್ಷ ಮೇಲ್ಪಟ್ಟು 40 ವರ್ಷ ಒಳಗಿರುವಂತವರು ಮಾಸಿಕ 55 ರಿಂದ 200 ರೂಪಾಯಿ ಅವ್ರ ಕಾಂಟ್ರಿಬ್ಯೂಷನ್ ಆದ್ರೆ ಸೇಮ್ ಅದೇ ಹಣವನ್ನು 55 ರಿಂದ 200 ರೂಪಾಯಿಯನ್ನ ಕೇಂದ್ರ ಸರ್ಕಾರದವರು ತಮ್ಮ ಖಾತೆಗೆ ಜಮಾ ಮಾಡ್ತಾರ. 60 ವರ್ಷ ನಂತರ ಪ್ರತಿ ತಿಂಗಳು ತಾವು ಜೀವಂತ ಇರುವವರೆಗೂ 3000 ರೂಪಾಯಿ ಪೆನ್ಷನ್ ಕೊಡ್ತಾರ. ಆ ಪೆನ್ಷನ್ದಾರ ಒಂದು ವೇಳೆ ಸತ್ತರೆ ಅವನ ನಾಮಿನಿ ಯಾರಿಗೆ ಮಾಡಿದ್ರೆ ಅವರಿಗೆ ಅವರು ಜೀವಂತ ಇರೋವರೆಗೂ 15 ರೂಪಾಯಿ ಇದನ್ನು ಕೊಡುವಂತ ಸೌಲಭ್ಯ ಇದೆ.
1: ಭಾರತ ಸರ್ಕಾರದ ಕೇಂದ್ರ ಸಂಸ್ಕೃತಿ ಸಚಿವಾಲಯ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಮತ್ತು ಆಕಾಶವಾಣಿ ಧಾರವಾಡ ಕೇಂದ್ರದ ಸಹಯೋಗದಲ್ಲಿ ಶಾಲ್ಮಲಾ ಸಭಾಂಗಣದಲ್ಲಿ ಆಯೋಜಿಸಿದ ಸಾಹಿತ್ಯ ಅಂತರಂಗ ಕಾರ್ಯಕ್ರಮವನ್ನು ಆಕಾಶವಾಣಿ ಧಾರವಾಡ ಕೇಂದ್ರದ ತಾಂತ್ರಿಕ ವಿಭಾಗದ ಉಪ ಮಹಾನಿರ್ದೇಶಕ ಹಾಗೂ ಕೇಂದ್ರದ ಮುಖ್ಯಸ್ಥರಾದ ಕೆ ಅರುಣ್ ಪ್ರಭಾಕರ್ ಉದ್ಘಾಟಿಸಿದರು. ಕಾರ್ಯಕ್ರಮ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಸೇರಿದಂತೆ ಗಣ್ಯರು ಪಾಲ್ಗೊಂಡಿದ್ದರು. ಬೆಂಗಳೂರು ನಗರ ಪರಿಸರ ಪುನಶ್ಚೇತನ ಮಿಷನ್ 2026-2030 ಭಾಗವಾಗಿ ಇದೇ 27ರಂದು ಶನಿವಾರ ಬೆಳಗ್ಗೆ 7ರಿಂದ ಸಂಜೆ 7 ಗಂಟೆಯವರೆಗೆ ಬೆಂಗಳೂರಿನ ಪ್ರಮುಖ 3 ಬಡಾವಣೆಗಳಲ್ಲಿ ಗಿಡ ನೆಡಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎನ್ಎ ಹ್ಯಾರಿಸ್ ತಿಳಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಆಗುಂಬೆ ಪೊಲೀಸ್ ಠಾಣೆಯ ಸಬ್ಇನ್ಸ್ಪೆಕ್ಟರ್ ಶಿವನಗೌಡ ಪಾಟೀಲ್ ಪೊಲೀಸ್ ಇಲಾಖೆ ಹಾಗೂ ಲಯನ್ಸ್ ಕ್ಲಬ್ ಸಹಯೋಗದಲ್ಲಿ ವೃದ್ಧೆಯೋರ್ವರಿಗೆ ಮನೆ ಕಟ್ಟಿಸಿಕೊಟ್ಟಿದ್ದು ಶಿವಮೊಗ್ಗ ಜಿಲ್ಲೆ ಪೊಲೀಸ್ ವರಿಷ್ಠಾಧಿಕಾರಿ ಬಿ ನಿಖಿಲ್ ಹಸ್ತಾಂತರಿಸಿದರು. ಕರಾವಳಿ ಕರ್ನಾಟಕದಲ್ಲಿ ಮುಂದಿನ 2 ದಿನಗಳ ಕಾಲ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ. ಇಂದು ಮತ್ತು ನಾಳೆ ರಾಜ್ಯದ ಉತ್ತರ ಒಳನಾಡು ಮತ್ತು ದಕ್ಷಿಣ ಒಳನಾಡು ಪ್ರದೇಶಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ 4 ಗ್ರಾಮಗಳಿಗೆ ಕೇಂದ್ರ 15ನೇ ಹಣಕಾಸು ಆಯೋಗದ ಅನುದಾನದಡಿ ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳ ಕಟ್ಟಡ ನಿರ್ಮಾಣಕ್ಕೆ ತಲಾ 65 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದೆ. ಇಂದು ಲೋಕಸಭಾ ಸಂಸದ ಡಾ ಕೆ ಸುಧಾಕರ್ ಆಯುಷ್ಮಾನ್ ಕೇಂದ್ರಗಳ ಕಾಮಗಾರಿಗಳಿಗೆ ಭೂಮಿಪೂಜೆ ನೆರವೇರಿಸಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ 10 ನಿಮಿಷಕ್ಕೆ.

ಸಮಯ ಆಗಿದೆ 12:06:12 ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಕರೆಗೊಂದು ಹಾಡಿನ ಸಮಯದಲ್ಲಿ ನಾವಿದ್ದೀವಿ. ನಿಮ್ಮ ಮೆಚ್ಚಿನ ಗೀತೆಗಳನ್ನು ಆಕಾಶವಾಣಿ ವಿವಿಧ ಭಾರತಿಯಲ್ಲಿ ಕೇಳುವ ಬಯಕೆ ನಿಮ್ಮದಾಗಿದ್ದಲ್ಲಿ ನೀವು ಕೂಡ ನಮಗೆ ಕರೆ ಮಾಡಿ ನಿಮ್ಮ ಇಷ್ಟದ ಗೀತೆಗಳನ್ನು ಕೇಳಬಹುದು. ಅದಕ್ಕೆ ನೀವು ಮಾಡಬೇಕಾಗಿದ್ದು ಇಷ್ಟೇ, ನಮ್ಮ ದೂರವಾಣಿ ಸಂಖ್ಯೆಗೆ ಕರೆ ಮಾಡಬೇಕು. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ: 0802226257. ಈ ಸಮಯದಲ್ಲಿ ನಿಮ್ಮ ಜೊತೆಯಾಗಿದ್ದೀನಿ ನಾನು ಆರ್ಜೆ ವಿನುತಾ ಶಶಿಧರ್. ಮೂಡಿ ಬರ್ತಾ ಇರುವ ಗೀತೆ ಒಲವಿನ ಆಸರೆ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಗಾಯನದಲ್ಲಿ, ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ.

ಕರೆಗೊಂದು ಹಾಡಿನ ಸಮಯದಲ್ಲಿ ನಾವಿದ್ದೀವಿ. ಕಾಲರ್ ಒಬ್ಬರು ರೆಡಿ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ ಹಲೋ, ಶ್ಯಾಮ್ ಅವರೇ ಮಾತಾಡಿ. ಹಲೋ, ಕರೆ ಕಟ್ಟಾಗಿದೆ ಅನಿಸುತ್ತೆ. ಶ್ಯಾಮ್ ಅವರು ಕರೆ ಮಾಡಿದ್ರು. ಉಳಿದವರು ಕಂಡಂತೆ ಚಿತ್ರದ ಗೀತೆಗೋಸ್ಕರ ರಿಕ್ವೆಸ್ಟ್ ಕೇಳಿದ್ರು. ಅವರು ವಿಜಯ್ ಪ್ರಕಾಶ್ ಅವರ ಗಾಯನದಲ್ಲಿ ಮೂಡಿ ಬರ್ತಾ ಇದೆ ಈ ಗೀತೆ. ರಕ್ಷಿತ್ ಶೆಟ್ಟಿ ಅವರ ಸಾಹಿತ್ಯಕ್ಕೆ ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತವಿದೆ.

0: ಕರೆಗೊಂದು ಹಾಡಿನಲ್ಲಿ ಕಾಲರ್ ರೆಡಿ ಇದ್ದಾರೆ, ನೋಡೋಣ ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ಅಂತ. ಹಲೋ
1: ಹಲೋ ಮೇಡಮ್, ನಮಸ್ಕಾರ. ಮೇಡಮ್
0: ನಮಸ್ಕಾರ, ಯಾರು ಮಾತಾಡ್ತಿರೋದು?
1: ನಾನು ಲಲಿತಮ್ಮ ಅಂತ.
0: ಲಲಿತಮ್ಮ
1: ಮೇಡಮ್,
0: ಎಲ್ಲಿಂದ ಕರೆ ಮಾಡ್ತಿದ್ದೀರಾ?
1: ಕಬ್ಬನ್ಪೇಟೆ. ಕಬ್ಬನ್ಪೇಟೆ ಮೇಡಮ್.
0: ನಿಮ್ ಧ್ವನಿ ಇಕೋ ಆಗ್ತಿದೆ ನನಗೆ.
1: ಕೇಳಿಸ್ತಾ ಇಲ್ಲ ಮೇಡಮ್ ನಂಗೆ ಸರಿಯಾಗಿ.
0: ಓ ಲಲಿತಮ್ಮನವ್ರೆ, ಕೇಳಿಸ್ತಾ ಅಂದ ತಕ್ಷಣ ಮೂರ್ ಸಲ ಬರತ್ತಲ್ಲ ಆ ತರ ಕೇಳಿಸ್ತಾ ಇದೆ.
1: ಏನ್ ಮಾಡ್ಲಿ ಮೇಡಮ್, ರೇಡಿ ಆಫ್ ಮಾಡ್ಲ?
0: ರೇಡಿಯೋ ಆಫ್ ಮಾಡ್ಬೇಡಿ, ದೂರದಲ್ಲಿ ಬಂದು ಮಾತಾಡಿ ಸ್ವಲ್ಪ ರೇಡಿಯೋದಿಂದ.
1: ಸರಿ ಮೇಡಮ್.
0: ಸರಿ ಹೇಳಿ, ಈಗ ಎಲ್ಲಿಂದ? ಕಬ್ಬನ್ಪೇಟೆಯಿಂದ ಫೋನ್ ಮಾಡ್ತಿದ್ದೀರಾ, ಕಾಲ್ ಮಾಡ್ತಿದ್ದೀರಾ ಅಲ್ವಾ? ಏನ್ ಮಾಡ್ಕೊಂಡಿರೋದು ನೀವು? ಏನ್ ಮಾಡ್ಕೊಂಡಿರೋದು?
1: ನಾವು ದೇವಂತವ್ರ ಮೇಡಮ್, ಮಗದ ಕೆಲಸ ಮಾಡ್ತೀವಿ.
0: ಓ, ಸೀರೆ ಎಲ್ಲ ನೇಯ್ತೀರಾ? ಹೌದಾ? ಕೈಮಗ್ಗ ಸೀರೆ ನೇಯ್ತೀರಾ? ಹಾಡ್ ಕೇಳ್ಕೋತ ನೇಯ್ತೀರಾ? ಚೆನ್ನಾಗ್ ಬರುತ್ತೆ ಸೀರೆಗಳೆಲ್ಲ ಅಲ್ವಾ? ಯಾವ ಹಾಡ್ ಬೇಕು ನಿಮ್ಗೆ?
1: ನಮ್ಗೆ ಸಾಹಸಿಂಹ ಹಾಕಿ ಮೇಡಮ್.
0: ಯಾವ ಹಾಡು
1: ಅದು? ಅದ್ರಲ್ಲಿ ಓಡದೆ ಬಿಡುವೆನೆ,
0: ಓಡಿ ಹೋದರೆ ಬಿಡುವೆನೆ ಅನ್ನೋ ಗೀತೆ ಕೇಳಿದ್ದೀರಾ? ಖಂಡಿತ ಪ್ರಸಾರ ಮಾಡ್ತೀವಿ. ಇಷ್ಟನಾ ನಿಮ್ಗೆ ವಿಷ್ಣುವರ್ಧನ?

0: ಹೌದು ಮೇಡಮ್, ನಂಗೆ ತುಂಬಾ ಇಷ್ಟ.
1: ತುಂಬಾ ಇಷ್ಟನಾ?
0: ಅಂದ್ರೆ ಜೀವ.
1: ಓಹೋ ಹೋ ಹೋ ಹೋ, ಹೌದಾ? ಸರಿ, ಕೇಳ್ತಾ ಇರ್ತೀರಾ ವಿವಿಧ ಭಾರತಿನ?
0: ಮೇಡಮ್ ನಾನು 75 ಕೇಳ್ತಾ ಇದ್ದೀನಿ ಮೇಡಮ್.
1: ಓ, ತುಂಬಾ ಹಳೆ ಕೇಳಿದ್ರು.
0: ಒಂದು ನಂಗೆ ಮೆಸೇಜ್ ಮಾಡಕ್ಕೆ, ಮೇಲ್ ಕಳ್ಸಕ್ಕೆ, ಪತ್ರ ಬರೆಯಕ್ಕೆಲ್ಲ ಬರಲ್ಲ. ಅದರಿಂದ ನಾನು
1: ಪ್ರಯತ್ನ ಪಡಿ ಕಲಾವಿದು ಕರೆಗೊಂದು ಹಾಡಲ್ಲಿ ಪ್ರಯತ್ನ ಪಡಿ, ಹೀಗೇನೆ ಕರೆ ಸಿಗುತ್ತೆ. ಅದು ಎಲ್ಲ ಕಳ್ಸಕ್ ಬರ್ದಿದ್ರು ಪರವಾಗಿಲ್ಲ, ಕೇಳಿಸ್ಕೊತಾ ಇರ್ತಿರಲ್ವಾ ಬೇರೆ ಕೇಳುಗರು ಯಾವೆಲ್ಲ ಹಾಡ್ ಕೇಳ್ತಾರೆ? ಹಾಗೇನೆ ಯಾವಾಗ್ಲಾದ್ರೂ ತಿಂಗಳಿಗೊಂದ್ಸಲ, 2 ತಿಂಗಳಿಗೊಂದ್ಸಲ ಟ್ರೈ ಮಾಡಿ, ಫೋನ್ ಕರೆ ಕೂಡ ಸಿಗುತ್ತೆ. ಯಾಕಂದ್ರೆ ನಾವು ಪ್ರತಿದಿನ ಕರೆ ಕನೆಕ್ಟ್ ಮಾಡಕ್ ಆಗಲ್ಲ, ಯಾಕಂದ್ರೆ ಬೇರೆಯವ್ರಿಗೂ ಅವಕಾಶ ಕೊಡ್ಬೇಕಲ್ವಾ. ಹೌದು, ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ನೆಚ್ಚಿನ ಗೀತೆ ಈಗ ಪ್ರಸಾರ ಆಗ್ತಾ ಇದೆ.
0: ನಮಸ್ಕಾರ ಮೇಡಮ್.
1: ನಮಸ್ಕಾರ. ಲಲಿತಮ್ಮ ಅವರು ಕರೆ ಮಾಡಿ ಸಾಹಸ ಸಿಂಹ ಚಿತ್ರದ ಗೀತೆಗೋಸ್ಕರ ರಿಕ್ವೆಸ್ಟ್ ಕೇಳಿದ್ದಾರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಗಾಯನದಲ್ಲಿ ಮೂಡಿ ಬರ್ತಾ ಇರುವ ಈ ಗೀತೆಗೆ ಸಾಹಿತ್ಯವನ್ನ ಬರೆದಿದ್ದಾರೆ ಚಿ ಉದಯಶಂಕರ್ ಅವರು, ಹಾಗೇನೆ ಸಂಗೀತ ನೀಡಿದ್ದಾರೆ ಸತ್ಯಂ.

0: 90.9 FM. ಕರೆಗೊಂದು ಹಾಡಿನ ಸಮಯದಲ್ಲಿ ನಾವಿದ್ದೀವಿ. ಸಮಯ ಆಗಿದೆ 12:23. ವಿವಿಧ ಭಾರತಿಯನ್ನ ಕೇಳ್ತಾ ಇದ್ದೀರಿ. ಮುಂದಿನ ಕಾಲರ್ ಯಾರು ನೋಡುವಂತ ಸಮಯ. ಹಲೋ
1: ಹಲೋ
0: ಹಲೋ, ಯಾರು ಮಾತಾಡ್ತಿರೋದು? ಹಲೋ, ಮಾತಾಡಿ.
1: ಹಲೋ.
0: ಹಾ, ಮಾತಾಡಿ, ಕೇಳಿಸ್ತಾ ಇದೆ, ಮಾತಾಡಿ. ಸರಿ, ನಿಮ್ಮ ಹೆಸರು ಹೇಳಿ ಫಸ್ಟು.
1: ಕೆಂಪೇಗೌಡ.
0: ಕೆಂಪೇಗೌಡ ಅವರೇ, ಎಲ್ಲಿಂದ ಫೋನ್ ಮಾಡ್ತಿದ್ದೀರಾ? ಯಾಕೆ ಮಾತಾಡಕ್ ಭಯನಾ ನಿಮ್ಗೆ? ಅಪರೂಪ ಕ್ಲೈಂಟ್ ಸಿಕ್ಕಿದ ಖುಷಿಯಿಂದ ಮಾತಾಡ್ಬೇಕಲ್ವಾ ನೀವು? ಒಂದು 30 ಸೆಕೆಂಡ್ ಮಾತಾಡ್ಬೋದಲ್ವಾ? ಫಸ್ಟ್ ಟೈಮ್ ಮಾಡಿದ್ದ ನೀವು?
1: ಆರ್
0: ತಿಂಗಳಾಯ್ತಾ? ಓಕೆ, ಯಾವ ಹಾಡ್ ಬೇಕು ನಿಮ್ಗೆ?
1: ಮೇಡಮ್, ಶಂಕರ್ ನಾಗ್ದು.
0: ಸಾಂಗ್ಲಿ ಅನ್ನೋದು ಕೇಳಿದ್ರಲ್ಲ, ಸಾಂಗ್ಲಿ ಅನ್ನೋ ಚಿತ್ರದ ಕೇಳಿದ್ರಲ್ಲ.
1: ಹೌದಾ?
0: ಓಕೆ, ನಿಮ್ಮ ಗೀತೆ ಪ್ರಸಾರ ಆಗ್ತಾ ಇದೆ. ಮತ್ತೆ ಏನ್ ಮಾಡ್ಕೊಂಡಿರೋದು ನೀವು?
1: ಮನೇಲಿ
0: ಏನ್ ಮಾಡ್ಕೊಂಡಿದ್ದೀರಾ?
1: ಅಲ್ಲ,
0: ಮನೇಲಿ. ಸರಿ, ಏನ್ ಮಾಡ್ಕೊಂಡಿರೋದು ಅಂತ? ಸರಿ ಸರಿ ಸರಿ, ನಿಮ್ಮ ನೆಚ್ಚಿನ ಗೀತೆ ಆಟೋ? ಹೌದಾ? ಓಕೆ, ನಿಮ್ಮ ನೆಚ್ಚಿನ ಗೀತೆ ಆಟೋ ರಾಜ ಚಿತ್ರದ ಕೇಳಿದ್ರಲ್ವಾ? ಓಕೆ, ಪ್ರಸಾರ ಆಗ್ತಾ ಇದೆ, ಕೇಳಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಕೆಂಪೇಗೌಡ ಅವರು ಕರೆ ಮಾಡಿ ಆಟೋ ರಾಜ ಚಿತ್ರದ ಗೀತೆಗೋಸ್ಕರ ರಿಕ್ವೆಸ್ಟ್ ನ ಕೇಳಿದ್ದಾರೆ. ಅವ್ರಿಗೋಸ್ಕರ ಅವರ ನೆಚ್ಚಿನ ಗೀತೆ ಈಗ ಪ್ರಸಾರ ಆಗ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಗಾಯನದಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜ ನಾಗೇಂದ್ರ ಅವರ ಸಂಗೀತವಿದೆ.

0: ವಿವಿಧ ಭಾರತಿ ಬೆಂಗಳೂರು 102.9 FM.
1: ವಿವಿಧ ಭಾರತಿಯನ್ನ ಕೇಳ್ತಾ ಇದ್ದೀರಿ. ಕರೆಗೊಂದು ಹಾಡಿನ ಸಮಯದಲ್ಲಿ ನಾವಿದ್ದೀವಿ. ಕೇಳುಗರು ಕರೆ ಮಾಡಿ ತಮ್ಮ ನೆಚ್ಚಿನ ಗೀತೆಗಳನ್ನ ಕೂಡ ಕೇಳ್ತಾ ಇದ್ದಾರೆ. ಹಾಗೇನೆ ನಮ್ಮ ಉಳಿದ ಕೇಳುಗರು ಕೂಡ ಗೀತೆಗಳನ್ನ ಎಂಜಾಯ್ ಮಾಡ್ತಿದ್ದೀರಾ ಅಂತ ಭಾವಿಸ್ತಾ ಮುಂದಿನ ಕರೆಯತ್ತ ಹೋಗುವ ಸಮಯ. ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ, ಯಾರು ಮಾತಾಡ್ತಿರೋದು?
2: ನಾನು ಯಲಹಂಕದಿಂದ, ನ್ಯೂ ಟೌನ್ ಇಂದ ನಾಗರತ್ನ ಅಂತ.
1: ಯಲಹಂಕ ನ್ಯೂ ಟೌನ್ ಇಂದ ನಾಗರತ್ನ ಅವರೇ, ಏನ್ ಮಾಡ್ತಿದ್ದೀರಿ? ಹೌಸ್ ವೈಫ್, ಗೃಹಿಣಿ. ಹೌದು, ಮತ್ತೆ ಏನ್ ಮಾಡ್ತೀರಾ? ಹೌಸ್ ವೈಫ್ ಗಳಿಗೆ ಟೈಮ್ ಸಿಗೋದು ತುಂಬಾ ಕಷ್ಟ ಅಲ್ವಾ?
2: ಮೇಡಮ್, ವಿವಿಧ ಭಾರತಿ ಕೇಳ್ತಾ ಎಲ್ಲಾ ಕೆಲಸ ಮಾಡ್ತೀವಿ.
1: ಹೌದಲ್ವಾ,
2: ಹಂಗೆ ಯಾವತ್ತಾದ್ರೂ ಒಂದ್ಸರಿ ಫೋನ್ ಮಾಡ್ತೀವಿ ವಿವಿಧ ಭಾರತಿಗೆ.
1: ಹೌಸ್ ವೈಫ್ ಏನಪ್ಪ, ಹೌಸ್ ವೈಫ್ ಅಪ್ಪ ನಾವು ಅಷ್ಟೇ ಅಂತೀರಾ, ಬಟ್ ಹೌಸ್ ವೈಫ್ ಗಿರೋಷ್ಟು ಕೆಲ್ಸ ಇನ್ ಯಾರಿಗೂ ಇರಲ್ಲ. ಆಫೀಸ್ಗೆ ಹೋಗಿ ಮನೆಗೆ ಬಂದವ್ರಿಗಾದ್ರೂ ಮನೆಯಿಂದ ತಿರ್ಗಾ ಆಫೀಸ್ಗೆ ಹೋಗಕ್ಕೆ ರೆಸ್ಟ್ ಇರುತ್ತೆ, ಟೈಮ್ ಇರುತ್ತೆ. ಹೌಸ್ ವೈಫ್ ಕೂತ್ಕೊಂಡು 10 ನಿಮಿಷ ಟಿವಿ ನೋಡೋಣ ಅಂದ್ರೆ ಆ ಕೆಲಸ ನೆನಪಾಯ್ತು. ಈ ಕೆಲಸ ರಾತ್ರಿ ಮಧ್ಯರಾತ್ರಿ ಎದ್ದು ಬಂದು ಬೆಳಗ್ಗೆ ತಿಂಡಿಗೆ ನೆನೆ ಹಾಕೋರು ಇದಾರೆ ಅಲ್ವಾ? ಡ್ಯೂಟಿ ತಾನೇ ಅದು,
2: ನಿಜ
1: ಅಲ್ವಾ? ಸೊ ಅಂದ್ರೆ ಹೌಸ್ ವೈಫ್ ಅಂದ್ರೆ ಬಿಡುವಿಲ್ಲದ ಕೆಲಸ,
2: ನಮಗೆ
1: ಒಂಥರ ಸಂಬಳವಿಲ್ಲದ ಬಿಡುವಿಲ್ಲದ ಕೆಲಸ ಅಲ್ವಾ? ಓಕೆ, ಯಾವ ಹಾಡು ಬೇಕಿತ್ತು?
2: ಸಾಕ್ಷಾತ್ಕಾರ ಚಿತ್ರದಿಂದ ನಮ್ಮ ಅಕ್ಕ ನಮ್ಮ ಒಂದು ಮದುವೆ ಆಗಿದ ದಿನ ಇದೆ ಇವತ್ತು, ಅದಕ್ಕೋಸ್ಕರ ಫಲಿಸಿತು ಒಲವಿನ ಪೂಜಾ ಫಲ ಅಂತ ಹಾಡನ್ನ ಅವ್ರಿಗೆ ಡೆಡಿಕೇಟ್ ಮಾಡ್ಬೇಕು ಅನ್ಕೊಂಡಿದ್ವಿ.
1: ಓಕೆ, ಖಂಡಿತ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
2: ಥ್ಯಾಂಕ್ ಯು ಮೇಡಮ್.
1: ಸಾಕ್ಷಾತ್ಕಾರ ಚಿತ್ರದಿಂದ ಗೀತೆ ಪ್ರಸಾರ ಆಗ್ತಾ ಇದೆ. ನಾಗರತ್ನ ಅವ್ರಿಗೋಸ್ಕರ ಪಿ ಸುಶೀಲಾ ಅವರ ಗಾಯನದಲ್ಲಿ, ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ.

ಕರೆಗೊಂದು ಹಾಡಿನ ಸಮಯದಲ್ಲಿ ನಾವಿದ್ದೀವಿ. ಇವತ್ತು ಮಧ್ಯಾಹ್ನ ಅಂದರೆ ಸೋಮವಾರ ಮಧ್ಯಾಹ್ನ, ಪ್ರತಿ ಸೋಮವಾರ ಮಧ್ಯಾಹ್ನ ಒಂದು 1-2 ಗಂಟೆವರೆಗೂ ನಿಮ್ಮ ನೆಚ್ಚಿನ ಗೀತೆಗಳನ್ನು ಪ್ರಸಾರ ಮಾಡೋಕ್ಕೆ ನೀವು ನಮಗೆ ಮೇಲ್ ಕಳಿಸ್ಬೇಕಾಗುತ್ತೆ. ಮೇಲ್ ಮೂಲಕ ಸಂದೇಶ ಕಳಿಸ್ಬೇಕು, vb.nimmahadu@gmail.com. ಎಲ್ಲ ಸ್ಮಾಲ್ ಲೆಟರ್ಸಲ್ಲಿ vb@nimmahadu ನಿಮ್ಮ ಹಾಡು @gmail.com ನೀವು ಇಮೇಲ್ ಮೂಲಕ ಸಂದೇಶ ಕಳಿಸಿದ್ರೆ ನಿಮ್ಮ ಗೀತೆಗಳನ್ನು ನಾವು ವಿವಿಧ ಭಾರತಿ ಆಕಾಶವಾಣಿಯಲ್ಲಿ ಸಮಯ 1:20-2 ಗಂಟೆವರೆಗೂ ನಿಮ್ಮ ಕೋರಿಕೆಯ ಗೀತೆಗಳನ್ನು, ಅಂದರೆ ಇಮೇಲ್ ಸಂದೇಶದ ಮೂಲಕ ಬಂದಂತಹ ಗೀತೆಗಳನ್ನು ನಾವು ವಿವಿಧ ಭಾರತಿಯಲ್ಲಿ ಪ್ರಸಾರ ಮಾಡ್ತೀವಿ ಅಂತ ಹೇಳ್ತಾ, ಈಗ ಕರೆಗೊಂದು ಹಾಡಿನಲ್ಲಿ ಯಾವ ಕಾಲರ್ ರೆಡಿ ಇದ್ದಾರೆ ನಮ್ಮ ಹತ್ರ ಮಾತಾಡೋಕೆ ಅಂತ ನೋಡೋಣ. ಹಲೋ, ಹಲೋ, ರಾಮಚಂದ್ರ ಅವರೇ ಮಾತಾಡಿ, ಕೇಳಿಸ್ತಿದೆ? ಹಲೋ, ತಾಂತ್ರಿಕ ಸಮಸ್ಯೆಯಿಂದ ಕಾಲ್ ಕಟ್ ಆಗಿದೆ ಅಂತ ಅನ್ಸುತ್ತೆ. ಇಲ್ಲಿ ಕರೆಕ್ಟ್ ಆಗಿದೆ, ಬಟ್ ಅವ್ರದ್ದೇನೋ ಸಮಸ್ಯೆ ಇದೆ ಅಂತ ಅನಿಸುತ್ತೆ. ರಾಮಚಂದ್ರ ಅವರು ಕರೆ ಮಾಡಿ ಗಿರಿನಗರದಿಂದ ಒಂದು ಗೀತೆಯನ್ನು ಕೇಳಿದರು, ಕಾಲೇಜು ರಂಗ ಚಿತ್ರದಿಂದ ಭವ್ಯ ಭಾರತದ ಅಂತ ಒಂದು ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಗಾಯನದಲ್ಲಿ, ಆರ್ ಎನ್ ಜಯ್ ಗೋಪಾಲ್ ಅವರ ಸಾಹಿತ್ಯಕ್ಕೆ ಟಿ ಎಚ್ ಇ ಲಿಂಗಪ್ಪ ಅವರ ಸಂಗೀತವಿದೆ.

ಕರೆಗೊಂದು ಹಾಡಿನಲ್ಲಿ ನಾವಿದ್ದೀವಿ. ಕಾಲರ್ ರೆಡಿ ಇದ್ದಾರೆ ಯಾರು ಅಂತ ನೋಡೋಣ. ಹಲೋ ಹಲೋ ಹಲೋ, ವಿಜಯ ಅವರೇ ಮಾತಾಡಿ, ಕೇಳಿಸ್ತಾ ಇದೆ. ವಿಜಯ ಅವರೇ ಮಾತಾಡಿ. ಹಲೋ ವಿಜಯ ಅವರು ವಿಜಯನಗರದಿಂದ ಕರೆ ಮಾಡಿದ್ರು. ಬಹದ್ದೂರ್ ಗಂಡು ಅನ್ನೋ ಚಿತ್ರದ ಗೀತೆಯನ್ನ ಅವರು ಕೇಳಿದ್ರು. ಇದಕ್ಕೋಸ್ಕರ ಈಗ ಗೀತೆ ಪ್ರಸಾರ ಆಗ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ.

0: ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಣೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವಿವಿಧ ಭಾರತಿ 102.9.

ಕರೆಗೊಂದು ಹಾಡಿನ ಸಮಯದಲ್ಲಿ ನಾವಿದ್ದೀವಿ. ಕಾಲರ್ ಒಬ್ಬರು ರೆಡಿ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ ಹಲೋ, ಗೌರಿ ಅವರೇ ಮಾತಾಡಿ. ಹಲೋ, ಬಹುಶಃ ಕರೆ ಕಟ್ ಆಗಿದೆ ಅನ್ಸುತ್ತೆ. ಗುಲ್ಬರ್ಗಾದಿಂದ ಗೌರಿ ಅವರು ಕರೆ ಮಾಡಿ ಪ್ರಾಯ ಚಿತ್ರದ ಗೀತೆಗೋಸ್ಕರ ಗೀತೆಯನ್ನು ಕೇಳಿದರು. ಇವ್ರಿಗೋಸ್ಕರ ಈ ಗೀತೆ ಮೂಡಿ ಬರ್ತಾ ಇದೆ. ಜಯಚಂದ್ರನ್ ಮತ್ತು ವಾಣಿ ಜಯರಾಮ್ ಅವರ ಗಾಯನದಲ್ಲಿ, ದೊಡ್ಡ ರಂಗೇಗೌಡ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

ಸಮಯ ಆಗಿದೆ 12:55. ಕರೆಗೊಂದು ಹಾಡಿನ ಸಮಯದಲ್ಲಿ ಕೊನೆಯ ಕಾಲರ್ ಒಬ್ಬರು ರೆಡಿ ಇದ್ದಾರೆ, ಯಾರು ಅಂತ ನೋಡುವಂತಹ ಸಮಯ. ಹಲೋ ಹಲೋ, ಕಾಲರ್ ಒಬ್ರು ರೆಡಿ ಇದ್ರು, ಮಾತಾಡೋಕೆ ಏಕೋ ಕನೆಕ್ಟ್ ಆಗ್ಲಿಲ್ಲ ಅಂತ ಅನ್ಸುತ್ತೆ. ಮೂಡಿ ಬರ್ತಾ ಇದೆ ಕರೆಗೊಂದು ಹಾಡಿನಲ್ಲಿ ಕೊನೆಯ ಗೀತೆಯಾಗಿ ಹೊಸ ರಾಗ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ ಶ್ಯಾಮ್ ಸುಂದರ್ ಕುಲಕರ್ಣಿ ಅವರ ಸಾಹಿತ್ಯಕ್ಕೆ ಸಂಗೀತ ರಾಜ ಅವರ ಸಂಗೀತವಿರುವ ಗೀತೆ. ಈ ಒಂದು ಹಾಡಿನೊಂದಿಗೆ ಕರೆಗೊಂದು ಹಾಡನ್ನು ಮುಗಿಸುವಂತಹ ಸಮಯ ಬಂದಿದೆ. ಕರೆ ಮಾಡಿದ ಎಲ್ಲ ಪ್ರೀತಿಯ ಕೇಳುಗರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ ಜೆ ವಿನುತಾ ಶಶಿಧರ್.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಶಾಸಕರು, ಸಾರ್ವಜನಿಕರು, ಪಕ್ಷದ ಮುಖಂಡರು, ಕಾರ್ಯಕರ್ತರು ಸೇರಿದಂತೆ ಯಾರೇ ಬಂದರೂ ಬೆಂಗಳೂರಿನ ಸದಾಶಿವನಗರ ನಿವಾಸದಲ್ಲಿ ಭೇಟಿ ಮಾಡುವುದಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿಗಳ ಗೃಹ ಕಚೇರಿಯಲ್ಲಿ ಕೃಷ್ಣಾದಲ್ಲಿ ಮಾತ್ರ ಭೇಟಿ ಮಾಡುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಬಿಡದಿ ಟೌನ್ಶಿಪ್ಸ್ ಕುರಿತಂತೆ ರೈತರೊಂದಿಗೆ ಚರ್ಚೆ ನಡೆಸಲು ಬೈರಮಂಗಲಕ್ಕೆ ಆಗಮಿಸುವಂತೆ ಆಡಳಿತ ಪಕ್ಷವನ್ನು ಕೇಂದ್ರ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಆಹ್ವಾನ ನೀಡಿದ್ದಾರೆ. ಮೇಕೆದಾಟು ಅಣೆಕಟ್ಟು ವಿಚಾರ ಕುರಿತಂತೆ ಸರ್ವಪಕ್ಷ ಸಭೆ ಕರೆಯುವಂತೆ ವಿಸಿಕೆ ಪಕ್ಷದ ಅಧ್ಯಕ್ಷ ತೋಲ್ ತಿರುಮಾವಲವನ್ ತಮಿಳುನಾಡು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ನೀಟ್ ಪರೀಕ್ಷೆ ಹಿನ್ನೆಲೆಯಲ್ಲಿ ನಿಷೇಧಕ್ಕೊಳಗಾಗಿದ್ದ ಟೆಲಿಗ್ರಾಮ್ ಮೇಲಿನ ನಿಷೇಧ ತೆರವುಗೊಳಿಸಲಾಗಿದೆ. ಆದರೆ ಇದೇ 30ರವರೆಗೆ ಮೆಸೇಜ್ ಎಡಿಟಿಂಗ್ ಆಯ್ಕೆಯ ನಿರ್ಬಂಧ ಮುಂದುವರಿಯಲಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಮಧ್ಯಪ್ರದೇಶದ ಕುನೋ ರಾಷ್ಟೀಯ ಉದ್ಯಾನವನಕ್ಕೆ ಇಂದು ಭೇಟಿ ನೀಡಿದರು. ದೇಶದಲ್ಲಿ ಅಳಿವಿನಂಚಿನಲ್ಲಿರುವ ಚೀತಾಗಳನ್ನು ಕಾಡಿನಲ್ಲಿ ಮತ್ತೆ ಪರಿಚಯಿಸುವ ಭಾರತದ ಪ್ರಮುಖ ಉಪಕ್ರಮವಾದ ಪ್ರಾಜೆಕ್ಟ್ ಚೀತಾದ ಪ್ರಗತಿಯನ್ನು ಪರಿಶೀಲಿಸಿದರು. ಇರಾನ್ನ ಪರಮಾಣು ಕಾರ್ಯಕ್ರಮ ಮತ್ತು ಪ್ರಾದೇಶಿಕ ಭದ್ರತಾ ಸಮಸ್ಯೆಗಳನ್ನು ಪರಿಹರಿಸಲು ಸ್ವಿಟ್ಜರ್ಲೆಂಡ್ನಲ್ಲಿ ಹಿರಿಯ ನಿಯೋಗಗಳು ಸಭೆ ಸೇರಿದ್ದು ಇರಾನ್ನೊಂದಿಗಿನ ಮಾತುಕತೆಗಳು ಪ್ರಗತಿಯಲ್ಲಿವೆ ಎಂದು ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ತಿಳಿಸಿದ್ದಾರೆ. ಗೋವಾ ಪೊಲೀಸರು ಮಹತ್ವದ ಕಾರ್ಯಾಚರಣೆಯಲ್ಲಿ ಮಣಿಪುರದಲ್ಲಿ ಸಕ್ರಿಯವಾಗಿರುವ ನಿಷೇಧಿತ ಪೀಪಲ್ಸ್ ಲಿಬರೇಷನ್ ಆರ್ಮಿಯ ಪ್ರಮುಖ ಆರೋಪಿಯನ್ನು ಬಂಧಿಸಿದ್ದಾರೆ. ಬಂಧಿತ ಆರೋಪಿ ನೊಂಗ್ಡೋಂಗ್ ಬಾಮ್ ಇಂಗೋ ಕಳೆದ 2 ದಶಕಗಳಿಂದ ತಲೆಮರೆಸಿಕೊಂಡಿದ್ದ. ಕತಾರ್ನ ಪ್ರಮುಖ ನೈಸರ್ಗಿಕ ಅನಿಲ ರಫ್ತು ಮೂಲಸೌಕರ್ಯದಲ್ಲಿ ಸ್ಫೋಟ ಸಂಭವಿಸಿದ್ದು ಕನಿಷ್ಠ 54 ಜನರು ಗಾಯಗೊಂಡಿದ್ದಾರೆ ಮತ್ತು 18 ಜನರು ಕಾಣೆಯಾಗಿದ್ದಾರೆ. ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ನಲ್ಲಿ ಭಾರತ ತಂಡದ ಬ್ಯಾಟರ್ ಹರ್ಮನ್ ಪ್ರೀತ್ 4ನೇ ಸ್ಥಾನದಲ್ಲಿ ಹಾಗೂ ಜೆಮಿಯಾ ರೋಡ್ರಿಗಸ್ 5ನೇ ಸ್ಥಾನದಲ್ಲಿ ಬ್ಯಾಟಿಂಗ್ ಮಾಡುವಂತೆ ಭಾರತ ತಂಡದ ಮಾಜಿ ನಾಯಕಿ ಮಿಥಾಲಿ ರಾಜ್ ಅಭಿಪ್ರಾಯಪಟ್ಟಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 5 ಗಂಟೆಗೆ.

0: ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳ?
1: ಇಲ್ಲ,
0: ಕಳೆದ ತಿಂಗಳೇ ತಗೊಂಡಿದ್ದೆ ಇನ್ನೊಂದು. ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ.
2: ಬಂದ್ಬಿಟ್ಲು ದೊಡ್ಡದಾಗಿ
0: ಹೋಗಿ.
3: ಆರ್ಬಿಐ ಹೇಳುತ್ತೆ,
0: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
4: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS VLR.

0: ಅಂದು ಇಂದು ಎಂದೆಂದು. ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ ಆಗಿದೆ 1:03. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ. ಸಂದೇಶಗಳು ಬಂದು ನಮ್ಮನ್ನ ತಲುಪಿದೆ. ವರಲಕ್ಷ್ಮಿ ಪೀಣಿದಿಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಚಿಕ್ಕಣ್ಣ ನನ್ನ ಮೆಚ್ಚಿನ ಹಾಸ್ಯ ಕಲಾವಿದ, ಸರಳ ವ್ಯಕ್ತಿ ಚಿಕ್ಕಣ್ಣ. ಅವರ ಪರಿಚಯ ಮತ್ತು ಹಾಡುಗಳು ಕಲಾ ಭಾರತಿಯಲ್ಲೇ ಇಷ್ಟ ಆಯಿತು. ಅವರ ಮೊದಲ ಕಾಮಿಡಿ ಎಂಟ್ರಿ ಒಂದು ದೃಶ್ಯ ಮಾಧ್ಯಮದಲ್ಲೇ ನೋಡಿದ್ದು. ಆಗಲೇ ಅವರ ಅಭಿಮಾನಿಯಾಗಿದ್ವಿ ನಾವು ಅಂತ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ಹಾಗೇನೆ ನಿರ್ಮಲಾ ಅವರು ಕೂಡ ಒಂದು ಒಲವಿನ ಆಸರೆ ಗೀತೆ ಪ್ರಸಾರ ಮಾಡಿದ್ದು ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ ಕರೆಗೊಂದು ಹಾಡಿನಲ್ಲಿ. ಹಾಗೆ ಕಲಾಭಾರತಿ ಮತ್ತು ಕರೆಗೊಂದು ಹಾಡು ಕೇಳುಗರ ಹಾಡು ಇಷ್ಟ ಆಯಿತು, ಸೂಪರ್ ಕಾರ್ಯಕ್ರಮ ಅಂತ ಮೈರ್ಕೋಟಿ ಜನ್ನಾಪುರ BDVTಯಿಂದ ಸಂದೇಶವನ್ನು ಕಳಿಸಿದ್ರೆ. ತೀರ್ಥೇಶ್ ಚನ್ನಪಟ್ಟಣದಿಂದ, ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಹಾಡುಗಳು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಸಂದೇಶ ಕಳಿಸಿದ್ದಾರೆ ಬಿಂದುಮತಿ ಪಿ ಅವರು. ಹಾಗೆ ಚಿದಾನಂದ್ ಟಿವಿ ಸರ್ಕಲ್ನಿಂದ ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಹರೀಶ್ ಮಲ್ಲೇಶ್ವರಮಿಂದ ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ. ಹೀಗೆ ಕೇಳ್ತಾ ಇರಿ ನಮ್ಮ ಆಕಾಶವಾಣಿ ವಿವಿಧ ಭಾರತಿ ಕನ್ನಡವನ್ನು. ಗೀತೆ ಮೂಡಿ ಬರ್ತಾ ಇದೆ. ಉಸಿರೆ ಉಸಿರೆ ಚಿತ್ರದಿಂದ ರಾಜೇಶ್ ಕೃಷ್ಣನ್ ಅವರ ಗಾಯನದಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ವಿವೇಕ್ ಚಕ್ರವರ್ತಿಯವರ ಸಂಗೀತವಿದೆ.

ದ್ವೇಷ ವೇದನೆಗಳ ಪರಿಸರದಲ್ಲಿ ಬೆಳೆದ ಮಗು ಜಗಳಗಂಟನಾಗಬಹುದು. ಅಪಮಾನದ ನೆರಳಿನಲ್ಲಿ ಬೆಳೆದ ಮಗು ಅಪರಾಧಿ ಪ್ರಜ್ಞೆ ಅಥವಾ ಕೀಳರಿಮೆಯನ್ನು ಬೆಳೆಸಿಕೊಳ್ಳಬಹುದು. ಆದರೆ ನೆನಪಿಡಿ, ಪ್ರೋತ್ಸಾಹದ ವಾತಾವರಣ ಮಗುವನ್ನು ಆತ್ಮವಿಶ್ವಾಸದ ಖನಿಯನ್ನಾಗಿಸುತ್ತದೆ. ಸ್ನೇಹದ ಮಡಿಲು ಮಗುವಿಗೆ ಪ್ರಪಂಚದ ಮೇಲೆ ಪ್ರೇಮವನ್ನು ಬೆಳೆಸುತ್ತದೆ.

ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ. ಸಮಯ ಆಗಿದೆ 1:09:45. ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತಾ ಪ್ರಸಾರ ಕೇಳುವಿರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಮಧ್ಯಪ್ರದೇಶದ ಕುನೂ ರಾಷ್ಟೀಯ ಉದ್ಯಾನವನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಭೇಟಿ, ಪ್ರಾಜೆಕ್ಟ್ ಚೀತಾದ ಪ್ರಗತಿ ಪರಿಶೀಲನೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಇಂದಿನಿಂದ ಮಂಗೋಲಿಯಾ, ದಕ್ಷಿಣ ಕೊರಿಯಾಕ್ಕೆ ಅಧಿಕೃತ ಪ್ರವಾಸ. ನವದೆಹಲಿಯಲ್ಲಿ ಇಂದಿನಿಂದ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ನ್ಯೂಜಿಲೆಂಡ್ ವಿರುದ್ದ 3-1 ಗೋಲುಗಳಿಂದ ಈಜಿಪ್ಟ್ಗೆ ಜಯ. ವಾರ್ತೆಗಳ ವಿವರ: ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಮಧ್ಯಪ್ರದೇಶದ ಕುನೂ ರಾಷ್ಟೀಯ ಉದ್ಯಾನವನಕ್ಕೆ ಇಂದು ಭೇಟಿ ನೀಡಿದರು. ದೇಶದಲ್ಲಿ ಅಳಿವಿನಂಚಲಿರುವ ಚೀತಾಗಳನ್ನು ಕಾಡಿಗೆ ಮತ್ತೆ ಪರಿಚಯಿಸುವ ಭಾರತದ ಪ್ರಮುಖ ಉಪಕ್ರಮವಾದ ಪ್ರಾಜೆಕ್ಟ್ ಚೀತಾದ ಪ್ರಗತಿಯನ್ನು ಪರಿಶೀಲಿಸಿದರು. ಭೇಟಿ ಸಮಯದಲ್ಲಿ ರಾಷ್ಟಪತಿಯವರು ಉದ್ಯಾನವನದ ಚಿರತೆ ನಿರ್ವಹಣಾ ಪ್ರದೇಶಕ್ಕೆ ಭೇಟಿ ನೀಡಿದರು. ಈ ವೇಳೆ ಯೋಜನೆಯ ಸ್ಥಿತಿಗತಿ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಪ್ರಾಜೆಕ್ಟ್ ಚೀತಾ ಅಡಿಯಲ್ಲಿ ದೇಶದ ಮೊದಲ ಚೀತಾಗಳ ತಾಣವಾದ ಕುನೋ ಉದ್ಯಾನವನದಲ್ಲಿ ಈ ಪ್ರಭೇದಗಳಿಗೆ ಸೂಕ್ತವಾದ ಆವಾಸ ಸ್ಥಾನ, ಸಾಕಷ್ಟು ಬೇಟೆಗೆ ಅವಕಾಶ ಮತ್ತು ಮಾನವ ಅಡಚಣೆಯನ್ನು ಕಡಿಮೆ ಮಾಡಲು ಈ ಪ್ರದೇಶವನ್ನು ಅಭಿವೃದ್ಧಿಪಡಿಸಲಾಗಿದೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಇಂದಿನಿಂದ ಮಂಗೋಲಿಯಾ ಮತ್ತು ದಕ್ಷಿಣ ಕೊರಿಯಾಕ್ಕೆ ಅಧಿಕೃತ ಪ್ರವಾಸ ಆರಂಭಿಸಿದ್ದಾರೆ. ಪ್ರವಾಸದ ಮೊದಲ ಚರಣದಲ್ಲಿ ಅವರು ಇಂದು ಮಂಗೋಲಿಯಾ ತಲುಪಿದ್ದಾರೆ. ಭಾರತ ಮತ್ತು ಮಂಗೋಲಿಯಾ ನಡುವಿನ ವಿಶೇಷ ಪಾಲುದಾರಿಕೆಯನ್ನು ಮುನ್ನಡೆಸಲು ಫಲಪ್ರದ ಮಾತುಕತೆಗಳನ್ನು ಎದುರು ನೋಡುತ್ತಿರುವುದಾಗಿ ಸಾಮಾಜಿಕ ಜಾಲತಾಣದಲ್ಲಿ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ಮಂಗೋಲಿಯಾ ವಿದೇಶಾಂಗ ಸಚಿವ ಬಿ ಬ್ಯಾಟ್ಸೆಟ್ಸೆಗ್ ಸೇರಿದಂತೆ ಉನ್ನತ ನಾಯಕರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಬಳಿಕ ಡಾ ಎಸ್ ಜೈಶಂಕರ್ ಅವರು ಈ ತಿಂಗಳ 24 ಮತ್ತು 25ರಂದು ದಕ್ಷಿಣ ಕೊರಿಯಾಕ್ಕೆ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಮಯದಲ್ಲಿ ದಕ್ಷಿಣ ಕೊರಿಯಾ ವಿದೇಶಾಂಗ ಸಚಿವ ಜೋ ಹ್ಯೂನ್ ಅವರೊಂದಿಗೆ ಚರ್ಚೆ ನಡೆಸಲಿದ್ದಾರೆ. ಜೆಜುವಿನಲ್ಲಿ ಇದೇ ಗುರುವಾರ ಶಾಂತಿ ಮತ್ತು ಸಮೃದ್ಧಿಗಾಗಿ ಜೆಜು ವೇದಿಕೆಯಲ್ಲಿ ಸಚಿವರು ಪ್ರಮುಖ ಭಾಷಣ ಮಾಡಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಸಂಸದ ಶಶಿ ತರೂರ್ ಅಧ್ಯಕ್ಷತೆಯ ವಿದೇಶಾಂಗ ವ್ಯವಹಾರಗಳ ಸಂಸದೀಯ ಸ್ಥಾಯಿ ಸಮಿತಿಯು ಕಾರ್ಯತಂತ್ರದ ಗಡಿ ಭದ್ರತೆ ಮತ್ತು ವಿದೇಶಾಂಗ ನೀತಿ ಸಮಸ್ಯೆಗಳನ್ನು ಪರಿಶೀಲಿಸಲು ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ಗೆ 4 ದಿನಗಳ ಅಧ್ಯಯನ ಭೇಟಿ ಪ್ರಾರಂಭಿಸಿದೆ. ಗಡಿ ನಿರ್ವಹಣೆ ಮತ್ತು ಗಡಿ ಪ್ರದೇಶಗಳಲ್ಲಿ ಭದ್ರತಾ ಪರಿಸ್ಥಿತಿ ಕುರಿತು ನೇರ ಒಳನೋಟಗಳನ್ನು ಪಡೆಯಲು ಸಮಿತಿಯು ಇದೇ 25ರವರೆಗೆ ಜಮ್ಮು, ಕಾಶ್ಮೀರ, ಕಾರ್ಗಿಲ್ ಮತ್ತು ಲೇಹ್ಗೆ ಭೇಟಿ ನೀಡಲಿದೆ. ಭಾರತದ ದ್ವಿಪಕ್ಷೀಯ ಸಂಬಂಧಗಳಲ್ಲಿನ ಇತ್ತೀಚಿನ ಬೆಳವಣಿಗೆಗಳು, ಸಿಂಧು ಜಲ ಒಪ್ಪಂದ ರದ್ದು, ಗಡಿ ನಿಯಂತ್ರಣ ರೇಖೆ ಮತ್ತು ಅಂತಾರಾಷ್ಟೀಯ ಗಡಿಯಲ್ಲಿ ಭಯೋತ್ಪಾದನೆಯಿಂದ ಉಂಟಾಗುವ ಬೆದರಿಕೆಯನ್ನು ಸಮಿತಿ ಪರಿಶೀಲಿಸುತ್ತಿದೆ. ಅಲ್ಲದೆ ಭಾರತ ಚೀನಾ ಸಂಬಂಧಗಳು ಮತ್ತು ಪೂರ್ವ ಲಡಾಖ್ನಲ್ಲಿ ವಾಸ್ತವಿಕ ಗಡಿ ನಿಯಂತ್ರಣ ರೇಖೆ ಉದ್ದಕ್ಕೂ ಇರುವ ಪರಿಸ್ಥಿತಿಯ ಮೇಲೂ ಕೇಂದ್ರೀಕರಿಸಲಿದೆ. ಭಾರತ ಇಂದು ನವದೆಹಲಿಯಲ್ಲಿ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ 2 ದಿನಗಳ ಸಭೆಯನ್ನು ಆಯೋಜಿಸಲಿದೆ. ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅಧ್ಯಕ್ಷತೆ ವಹಿಸಲಿದ್ದು, ಸಭೆಯು 11 ಸದಸ್ಯ ರಾಷ್ಟಗಳ ಭದ್ರತಾ ಮುಖ್ಯಸ್ಥರನ್ನು ಒಟ್ಟುಗೂಡಿಸುತ್ತದೆ. ಇವುಗಳಲ್ಲಿ ಭಾರತ, ಬ್ರೆಜಿಲ್, ಚೀನಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷ್ಯಾ, ಇರಾನ್, ರಷ್ಯಾ, ಸೌದಿ ಅರೇಬಿಯಾ, ದಕ್ಷಿಣ ಆಫ್ರಿಕಾ ಮತ್ತು ಯುಎಇ ಸೇರಿವೆ. ಈ ಸಭೆಯು ಜಗತ್ತು ಇಂದು ಎದುರಿಸುತ್ತಿರುವ ಭದ್ರತಾ ಸವಾಲುಗಳು ಎಂಬ ವಿಷಯದ ಮೇಲೆ ಕೇಂದ್ರೀಕರಿಸುತ್ತದೆ.

0: ರಾಷ್ಟೀಯ ಭದ್ರತಾ ಬೆದರಿಕೆಗಳ ವೇಗವಾಗಿ ವಿಕಸನಗೊಳ್ಳುತ್ತಿರುವ ಸ್ವರೂಪ ಮತ್ತು ಎದುರಾಗುತ್ತಿರುವ ಭದ್ರತಾ ಅಪಾಯಗಳಲ್ಲಿ ಹೊಸ ತಂತ್ರಜ್ಞಾನಗಳ ಪಾತ್ರದ ಕುರಿತು ಚರ್ಚೆಗಳು ಗಮನಹರಿಸಲಿವೆ. 2026ರಲ್ಲಿ ಭಾರತ ನಾಲ್ಕನೇ ಬಾರಿಗೆ ಬ್ರಿಕ್ಸ್ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವುದರಿಂದ ಈ ಸಭೆ ನಡೆಯುತ್ತಿದೆ. ಭಾರತದ ಅಧ್ಯಕ್ಷತೆಯು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ವಿಷಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಭಾರತ ತನ್ನ 2026ರ ಬ್ರಿಕ್ಸ್ ಅಧ್ಯಕ್ಷತೆ ಅಡಿಯಲ್ಲಿ ಇದೇ ತಿಂಗಳ 25 ಮತ್ತು 26ರಂದು ಹರಿಯಾಣದಲ್ಲಿ 11ನೇ ಬ್ರಿಕ್ಸ್ ಇಂಧನ ಸಚಿವರ ಸಭೆಯನ್ನು ಆಯೋಜಿಸಲಿದೆ. ಸಭೆಯು ಇಂಧನ ಭದ್ರತೆ ಮತ್ತು ಸುಸ್ಥಿರತೆ, ಇಂಧನ ಪ್ರವೇಶ ಮತ್ತು ಸಮಾನತೆ ಹಾಗೂ ತಂತ್ರಜ್ಞಾನ ಮತ್ತು ನಾವೀನ್ಯತೆ ಎಂಬ ಮೂರು ಪ್ರಮುಖ ಆದ್ಯತೆಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಇಂಧನ ಭದ್ರತೆ, ಸುಸ್ಥಿರತೆ ಮತ್ತು ನಾವೀನ್ಯತೆ ಕುರಿತು ಸಹಕಾರವನ್ನು ಬಲಪಡಿಸಲು ಎಲ್ಲಾ 11 ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಇಂಧನ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ವರ್ಷದ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯತ್ತು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ವಿಷಯಗಳ ಕುರಿತು ಗಮನ ಕೇಂದ್ರೀಕರಿಸಲಿವೆ. ಜಾಗತಿಕ ದಕ್ಷಿಣದ ಆದ್ಯತೆಗಳನ್ನು ಮುನ್ನಡೆಸಲು ಮತ್ತು ಸಮಗ್ರ ಜಾಗತಿಕ ಇಂಧನ ಭವಿಷ್ಯವನ್ನು ರೂಪಿಸಲು ಈ ಸಭೆ ಭಾರತಕ್ಕೆ ಪ್ರಮುಖ ವೇದಿಕೆಯನ್ನು ಒದಗಿಸುತ್ತದೆ. 19ನೇ ಮುಂಬೈ ಅಂತಾರಾಷ್ಟೀಯ ಚಲನಚಿತ್ರೋತ್ಸವ ನಿನ್ನೆ ಸಂಪನ್ನಗೊಂಡಿತು. ಪೋಲೆಂಡ್ನ ಸಾಕ್ಷ್ಯಚಿತ್ರ ಸಿಲ್ವರ್ ಅಂತಾರಾಷ್ಟೀಯ ಸ್ಪರ್ಧಾ ವಿಭಾಗದಲ್ಲಿ ಅತ್ಯುತ್ತಮ ಸಾಕ್ಷ್ಯಚಿತ್ರಕ್ಕಾಗಿ ಪ್ರತಿಷ್ಠಿತ ಗೋಲ್ಡನ್ ಕಾಂಚ್ ಪ್ರಶಸ್ತಿ ಪಡೆದುಕೊಂಡಿದೆ. ಅತ್ಯುತ್ತಮ ಆನಿಮೇಷನ್ ಚಿತ್ರಕ್ಕಾಗಿ ಮಾಯಾಸ್ ಸಾಂಗ್ ಹಾಗೂ ಅತ್ಯುತ್ತಮ ಕಿರುಚಿತ್ರಕ್ಕಾಗಿ ಅಂಡರ್ ದಿ ಸ್ನೋ ಸಿಲ್ವರ್ ಕಾಂಚ್ ಪ್ರಶಸ್ತಿ ಪಡೆದಿವೆ. ರಾಷ್ಟೀಯ ಸ್ಪರ್ಧಾ ವಿಭಾಗದಲ್ಲಿ ಅತ್ಯುತ್ತಮ ಆನಿಮೇಷನ್ ಚಿತ್ರಕ್ಕಾಗಿ ಅಂಗಾಳಮ್ಮನ್ ಕೋವಿಲ್ ಸ್ಟ್ರೀಟ್ ಹಾಗೂ ಅತ್ಯುತ್ತಮ ಕಿರುಚಿತ್ರಕ್ಕಾಗಿ ಸ್ಮಾಲ್ ಕ್ಲೌಡ್ಸ್ ಹಾಗೂ ಅತ್ಯುತ್ತಮ ಸಾಕ್ಷ್ಯಚಿತ್ರಕ್ಕಾಗಿ ವಾಯ್ ಸಿಲ್ವರ್ ಕಾಂಚ್ ಪ್ರಶಸ್ತಿ ತನ್ನದಾಗಿಸಿಕೊಂಡಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇರಾನ್ನ ಪರಮಾಣು ಕಾರ್ಯಕ್ರಮ ಮತ್ತು ಪ್ರಾದೇಶಿಕ ಭದ್ರತಾ ಸಮಸ್ಯೆಗಳನ್ನು ಪರಿಹರಿಸಲು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಹಿರಿಯ ನಿಯೋಗಗಳು ಸಭೆ ಸೇರಿದ್ದು ಇರಾನ್ನೊಂದಿಗಿನ ಮಾತುಕತೆಗಳು ಪ್ರಗತಿಯಲ್ಲಿವೆ ಎಂದು ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ತಿಳಿಸಿದ್ದಾರೆ. ಲುಸೆರ್ನ್ ಸರೋವರದ ಮೇಲಿರುವ ಬರ್ಗೆನ್ಸ್ಟಾಕ್ ರೆಸಾರ್ಟ್ನಲ್ಲಿ ಅಮೆರಿಕ ಮತ್ತು ಇರಾನ್ನ ನಿಯೋಗಗಳು ಮಾತುಕತೆ ಪ್ರಾರಂಭಿಸಿವೆ. ಸಭೆಗೆ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಜೆಡಿ ವ್ಯಾನ್ಸ್, ಮಾತುಕತೆಗಳು ಈಗಾಗಲೇ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡಿದ್ದು ಪ್ರಾಥಮಿಕವಾಗಿ ಇರಾನ್ನ ಪರಮಾಣು ಕಾರ್ಯಕ್ರಮದ ಮೇಲೆ ಕೇಂದ್ರೀಕೃತವಾಗಿದೆ. ಆದರೂ ಇಸ್ರೇಲ್ ಮತ್ತು ಲೆಬನಾನ್ ನಡುವಿನ ಕದನ ವಿರಾಮವನ್ನು ಕಾಯ್ದುಕೊಳ್ಳುವ ಪ್ರಯತ್ನಗಳು ಸೇರಿದಂತೆ ಪ್ರಾದೇಶಿಕ ಭದ್ರತಾ ಸಮಸ್ಯೆಗಳು ಸಹ ಪ್ರಮುಖವಾಗಿ ಚರ್ಚೆಯಾಗುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ರಾಷ್ಟೀಯ ಹೆದ್ದಾರಿ 27ರ ಜಲಪೈಗುರಿ ಜಿಲ್ಲೆ ಜಲದಬರಿಯಲ್ಲಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಮೃತಪಟ್ಟವರ ಸಂಖ್ಯೆ 6ಕ್ಕೆ ಏರಿದೆ. ಮೃತರಲ್ಲಿ 2 ಮಹಿಳೆಯರು ಮತ್ತು 1 ಮಗು ಸೇರಿದ್ದಾರೆ. ಘಟನೆಯಲ್ಲಿ 25 ಪ್ರಯಾಣಿಕರು ಗಾಯಗೊಂಡಿದ್ದು ಜಲಪೈಗುರಿ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಪ್ರತ್ಯಕ್ಷದರ್ಶಿಗಳ ಪ್ರಕಾರ ಸುಮಾರು 32 ಪ್ರಯಾಣಿಕರನ್ನು ಹೊತ್ತೊಯ್ಯುತ್ತಿದ್ದ ಉತ್ತರ ಬಂಗಾಳ ರಾಜ್ಯ ಸಾರಿಗೆ ನಿಗಮದ ಬಸ್ ನಿಂತಿದ್ದ ಟ್ರಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಈ ಅಪಘಾತ ಸಂಭವಿಸಿದೆ. ಪೊಲೀಸರು, ಜಿಲ್ಲಾಡಳಿತ ಅಧಿಕಾರಿಗಳು ಮತ್ತು ಸ್ಥಳೀಯ ನಿವಾಸಿಗಳು ತಕ್ಷಣ ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆಗಳನ್ನು ನಡೆಸಿ ಗಾಯಗೊಂಡವರನ್ನು ಆಸ್ಪತ್ರೆಗೆ ದಾಖಲಿಸಿದರು. ಘಟನೆ ಕುರಿತು ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಸೇರಿದಂತೆ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಕತಾರ್ನ ಪ್ರಮುಖ ನೈಸರ್ಗಿಕ ಅನಿಲ ರಫ್ತು ಮೂಲಸೌಕರ್ಯದಲ್ಲಿ ಸ್ಫೋಟ ಸಂಭವಿಸಿದ್ದು ಕನಿಷ್ಠ 54 ಜನರು ಗಾಯಗೊಂಡಿದ್ದು 18 ಮಂದಿ ಕಾಣೆಯಾಗಿದ್ದಾರೆ. ಅಧಿಕೃತ ವರದಿಗಳ ಪ್ರಕಾರ ವಿಶ್ವದ ಪ್ರಮುಖ ಇಂಧನ ಕೇಂದ್ರಗಳಲ್ಲಿ ಒಂದಾದ ರಾಸ್ ಲಫಾನ್ ಕೈಗಾರಿಕಾ ಪ್ರದೇಶದಲ್ಲಿ ನಿನ್ನೆ ರಾತ್ರಿ ಸ್ಫೋಟ ಸಂಭವಿಸಿದೆ. ಬರ್ಜಾನ್ ಅನಿಲ ಪೂರೈಕೆ ಸೌಲಭ್ಯದಲ್ಲಿ ದೊಡ್ಡ ಬೆಂಕಿ ಕಾಣಿಸಿಕೊಂಡಿದೆ. ತುರ್ತು ಪ್ರತಿಕ್ರಿಯೆ ತಂಡಗಳು ಸ್ಥಳಕ್ಕೆ ಧಾವಿಸಿ ಕಾರ್ಯಾಚರಣೆ ನಡೆಸುತ್ತಿವೆ. ಸ್ಫೋಟದ ಕಾರಣದ ಬಗ್ಗೆ ಅಧಿಕಾರಿಗಳು ತನಿಖೆ ಪ್ರಾರಂಭಿಸಿದ್ದಾರೆ. ತುರ್ತು ಮತ್ತು ಭದ್ರತಾ ತಂಡಗಳು ಸ್ಥಳದಲ್ಲಿ ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಯನ್ನು ಮುಂದುವರೆಸಿವೆ. 2026ರ ಫಿಫಾ ವಿಶ್ವಕಪ್ ಫುಟ್ಬಾಲ್ನಲ್ಲಿ ಇಂದು ವ್ಯಾಂಕೋವರ್ನಲ್ಲಿ ನಡೆದ ಜಿ ಗುಂಪಿನ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ದ 3-1 ಗೋಲುಗಳಿಂದ ಈಜಿಪ್ಟ್ ಜಯ ಸಾಧಿಸಿತು. ಈಜಿಪ್ಟ್ ಪರ ಮೊಹಮ್ಮದ್ ಸಲಾಹ್ ಪಂದ್ಯಾವಳಿಯಲ್ಲಿ ತಮ್ಮ ಮೊದಲ ಗೋಲು ಗಳಿಸಿದರು. ಈ ಗೆಲುವಿನೊಂದಿಗೆ ಈಜಿಪ್ಟ್ ಜಿ ಗುಂಪಿನಲ್ಲಿ ಮೊದಲ ಸ್ಥಾನ ಪಡೆದುಕೊಂಡಿತು. ಇದಕ್ಕೂ ಮುನ್ನ ಇಂದು ಬೆಳಗ್ಗೆ ಫ್ಲೋರಿಡಾದಲ್ಲಿ ನಡೆದ ಕೇಪ್ ವರ್ಡೆ ಮತ್ತು ಉರುಗ್ವೆ ತಂಡಗಳ ನಡುವಿನ ಎಚ್ ಗುಂಪಿನ ಪಂದ್ಯ 2-2 ಗೋಲುಗಳಿಂದ ಡ್ರಾದಲ್ಲಿ ಕೊನೆಗೊಂಡಿತು. ಅರ್ಜೆಂಟೀನಾ ಮತ್ತು ಆಸ್ಟ್ರಿಯಾ ನಡುವಿನ ಜೆ ಗುಂಪಿನ ಪಂದ್ಯ ಭಾರತೀಯ ಕಾಲಮಾನ ಇಂದು ರಾತ್ರಿ 10:30 ಆರಂಭವಾಗಲಿದೆ. ಜೆಕಿಯಾ ದೇಶದಲ್ಲಿ ನಡೆದ 56ನೇ ಉಸ್ಟಿನಾಡ್ ಲಾಬೆಮ್ ಆಹ್ವಾನಿತ ಬಾಕ್ಸಿಂಗ್ ಪಂದ್ಯಾವಳಿಯಲ್ಲಿ ಭಾರತದ ಬಾಕ್ಸರ್ಗಳು 8 ಚಿನ್ನ ಸೇರಿದಂತೆ ಒಟ್ಟು 12 ಪದಕಗಳನ್ನು ಗೆದ್ದು ಗಮನಾರ್ಹ ಸಾಧನೆ ಮಾಡಿದ್ದಾರೆ. ಮಹಿಳೆಯರ 75 ಕೆಜಿ ವಿಭಾಗದಲ್ಲಿ ಲವಲಿನಾ ಬೊರ್ಗೊಹೈನ್, 54 ಕೆಜಿ ವಿಭಾಗದಲ್ಲಿ ಪ್ರೀತಿ ಪವಾರ್, 51 ಕೆಜಿ ವಿಭಾಗದಲ್ಲಿ ಸಾಕ್ಷಿ ಚೌಧರಿ ಹಾಗೂ 60 ಕೆಜಿ ವಿಭಾಗದಲ್ಲಿ ಪ್ರಿಯಾ ಗಂಗಾಸ್ ಚಿನ್ನದ ಪದಕಗಳನ್ನು ಗೆದ್ದರು. 65 ಕೆಜಿ ವಿಭಾಗದಲ್ಲಿ ಪರ್ವಿನಾ ಹುಡಾ ಬೆಳ್ಳಿ ಪದಕಕ್ಕೆ ಪಾತ್ರರಾದರು. ಪುರುಷರ 55 ಕೆಜಿ ವಿಭಾಗದಲ್ಲಿ ಜದುಮಣಿ ಸಿಂಗ್, 60 ಕೆಜಿ ವಿಭಾಗದಲ್ಲಿ ಸಚಿನ್, 80 ಕೆಜಿ ವಿಭಾಗದಲ್ಲಿ ಅಂಕುಶ್ ಹಾಗೂ 90 ಕೆಜಿಗಿಂತ ಹೆಚ್ಚಿನ ವಿಭಾಗದಲ್ಲಿ ನರೇಂದರ್ ಚಿನ್ನದ ಪದಕಗಳನ್ನು ತಮ್ಮದಾಗಿಸಿಕೊಂಡರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಮಧ್ಯಪ್ರದೇಶದ ಕುನೋ ರಾಷ್ಟೀಯ ಉದ್ಯಾನವನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಭೇಟಿ, ಪ್ರಾಜೆಕ್ಟ್ ಚೀತಾದ ಪ್ರಗತಿ ಪರಿಶೀಲನೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಇಂದಿನಿಂದ ಮಂಗೋಲಿಯಾ, ದಕ್ಷಿಣ ಕೊರಿಯಾಕ್ಕೆ ಅಧಿಕೃತ ಪ್ರವಾಸ. ನವದೆಹಲಿಯಲ್ಲಿ ಇಂದಿನಿಂದ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆ ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ನ್ಯೂಜಿಲೆಂಡ್ ವಿರುದ್ದ 3-1 ಗೋಲುಗಳಿಂದ ಈಜಿಪ್ಟ್ಗೆ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 ಎಫ್.
1: ಸಮಯ ಆಗಿದೆ 1:24:14. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 ಎಫ್ ಎಂ. ಇಮೇಲ್ ಆಧಾರಿತ ಕೋರಿಕೆಯ ಗೀತೆಗಳನ್ನು ಪ್ರಸಾರ ಮಾಡುವಂತಹ ಸಮಯ ಇದು. ವಿಬಿ ನಿಮ್ಮ ಹಾಡು, ನೀವು ಕೂಡ ನಿಮ್ಮ ಇಷ್ಟದ ಗೀತೆಯನ್ನು ವಿವಿಧ ಭಾರತಿಯಲ್ಲಿ ಕೇಳಬೇಕು ಅಂತ ಬಯಸಿದ್ದಲ್ಲಿ ನೀವು ಮಾಡಬೇಕಾಗಿದ್ದು ಇಷ್ಟೇ, ನಮಗೆ ಇಮೇಲ್ ಮೂಲಕ ಸಂದೇಶವನ್ನು ಕಳಿಸಬೇಕು. ಎಲ್ಲವೂ ಸ್ಮಾಲ್ ಲೆಟರ್ಸಲ್ಲಿ ವಿಬಿ ನಿಮ್ಮ ಹಾಡು, ವಿಬಿ NIMMAHADU @gmail.com ಸಂದೇಶವನ್ನು ಕಳಿಸಿ, ಇಮೇಲ್ ಕಳಿಸಿ, ನಮಗೆ ನಿಮ್ಮ ಇಷ್ಟದ ಗೀತೆಯನ್ನು ನೀವು ಕೂಡ ಕೇಳಬಹುದು ಅಂತ ಹೇಳ್ತಾ ಒಂದು ಇಮೇಲ್ ಸಂದೇಶ ಬಂದು ನಮ್ಮನ್ನು ತಲುಪಿದೆ. ಚೈತ್ರಾ DM ಅವರು ಸಂದೇಶವನ್ನು ಕಳಿಸಿದ್ದಾರೆ. ಶುಭ ಮಧ್ಯಾಹ್ನ ವಿವಿಧ ಭಾರತಿ, ನಿಮಗೂ ಕೂಡ ಶುಭ ಮಧ್ಯಾಹ್ನ. ಅವರಿಗೆ ಬೇಕಾಗಿರೋ ಗೀತೆ, ಅವರ ಇಷ್ಟದ ಗೀತೆ ಮುಸ್ಸಂಜೆ ಮಾತು ಚಿತ್ರದಿಂದ ಏನಾಗಲಿ ಮುಂದೆ ಸಾಗುನಿ ಅನ್ನೋ ಗೀತೆಗೋಸ್ಕರ ಸಂದೇಶವನ್ನು ಕಳಿಸಿದ್ದಾರೆ. ಇವರು ಕಮಲಾಪುರ ನೆಲಮಂಗಲ ತಾಲೂಕಿನಿಂದ. ಖಂಡಿತ ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗ್ತಾ ಇದೆ ಮುಸ್ಸಂಜೆ ಮಾತು ಚಿತ್ರದಿಂದ, ಸೋನು ನಿಗಮ್ ಅವರ ಗಾಯನದಲ್ಲಿ, ಶ್ರೀಧರ್ ವಿ ಅವರ ಸಾಹಿತ್ಯ ಮತ್ತು ಸಂಗೀತದ ಗೀತೆ.

ಇಮೇಲ್ ಆಧಾರಿತ ಕೋರಿಕೆಯ ಗೀತೆಗಳನ್ನು ಪ್ರಸಾರ ಮಾಡುವ ಕಾರ್ಯಕ್ರಮ ವಿ ಬಿ ನಿಮ್ಮ ಹಾಡು ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ವಿ. ಸುಮಧುರವಾದ ಗೀತೆಗಳನ್ನು ಕೇಳ್ತಾ ಇದ್ದೀವಿ ಕೂಡ. ಮತ್ತೊಂದು ಸಂದೇಶ ಬಂದಿದೆ, ಇಮೇಲ್ ಬಂದಿದೆ ನಮಗೆ. ಯಾರಿದು ಅಂದರೆ ಇಂದಿರಾ ಪ್ರಿಯದರ್ಶಿನಿ ಅವರು ಹೈದರಾಬಾದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಗಜಕೇಸರಿ ಚಿತ್ರದ ಕನ್ನಡ ಸಿರಿ ಗೀತೆ ನಮಗೆ ಬೇಕು ಅಂತ. ಹಾಗೆ ಇನ್ನೊಂದು ರಿಕ್ವೆಸ್ಟ್ ಬಂದಿದೆ ನಮಗೆ, ಸಿದ್ಲಿಂಗು ಚಿತ್ರದ ಎಲ್ಲೆಲ್ಲೋ ಓಡುವ ಮನಸ್ಸೇ ಗೀತೆಯನ್ನು ಪ್ರಸಾರ ಮಾಡಿ ಅಂತ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಇಮೇಲ್ ಸಂದೇಶಗಳಿಗೆ. ನಿಮಗೋಸ್ಕರ ಗೀತೆ ಪ್ರಸಾರ ಆಗ್ತಾ ಇದೆ. ಗಜಕೇಸರಿ ಚಿತ್ರದಿಂದ ಕನ್ನಡ ಸಿರಿ ಹಾಡು ಶಂಕರ್ ಮಹದೇವನ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಗಾಯನದಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಪಿ ಹರಿಕೃಷ್ಣ ಅವರ ಸಂಗೀತವಿರುವ ಗೀತೆ, ಹಾಗೆಯೇ ಸಿದ್ಲಿಂಗು ಚಿತ್ರದ ಗೀತೆ ಕೂಡ ಪ್ರಸಾರ ಆಗ್ತಾ ಇದೆ ಅವಿನಾಶ್ ಚೆಬ್ಬಿ ಅವರ ಗಾಯನದಲ್ಲಿ. ಅನೂಪ್ ಸೀಲಿನ್ ಅವರ ಸಂಗೀತದ ಗೀತೆಗೆ ಸಾಹಿತ್ಯವನ್ನು ಬರೆದಿದ್ದಾರೆ ಅರಸು ಅಂತಾರೆ. ಎರಡು ಬ್ಯಾಕ್ ಟು ಬ್ಯಾಕ್ ಗೀತೆಗಳು ನಮ್ಮ ಪ್ರೀತಿಯ ಕೇಳುಗರಿ.

0: 107.9 ಎಫ್ಎಂ.
1: ಇಮೇಲ್ ಆಧಾರಿತ ಕೋರಿಕೆಯ ಗೀತೆಗಳನ್ನು ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ನೀವು ಕೂಡ ಇದಕ್ಕೆ ಇಮೇಲ್ ಮೂಲಕ ಸಂದೇಶವನ್ನು ಕಳಿಸಿ ನಿಮ್ಮ ಇಷ್ಟದ ಗೀತೆಗಳನ್ನು ಕೂಡ ರಿಕ್ವೆಸ್ಟ್ ಮಾಡಬಹುದು ಅಂತ ಹೇಳ್ತಾ ವಿಬಿ ನಿಮ್ಮ ಹಾಡು @gmail.com ನಿಮ್ಮ ಸಂದೇಶ ಕಳಿಸಿದರೆ ನಾವು ಗೀತೆಗಳನ್ನು ಪ್ರಸಾರ ಮಾಡ್ತೀವಿ. ಆದಷ್ಟು ಟೈಮ್ ಸಮಯದ ಒಂದು ಪರಿಧಿಯಲ್ಲಿ ನಾವು ಎಷ್ಟು ಗೀತೆ ಪ್ರಸಾರ ಮಾಡೋಕ್ಕಾಗುತ್ತೋ ಅಷ್ಟು ಗೀತೆಗಳನ್ನು ಪ್ರಸಾರ ಮಾಡ್ತೀವಿ ಅಂತ ಹೇಳ್ತಾ ಮಂತ್ರಾಲಯದಿಂದ ಪುಟ್ಟಣ್ಣ ಅವರು ತಾಯಿಯ ಹೊಣೆ ಚಿತ್ರದ ಗೀತೆಗೋಸ್ಕರ ರಿಕ್ವೆಸ್ಟ್ನ ಕಳಿಸಿದ್ದಾರೆ. ಮುಗಿಲ ಮಲ್ಲಿಗೆಯೋ ಎಂಬ ಹಾಡು, ಹಾಗೇನೆ ಸುಭಾಷ್ ಕುಲಕರ್ಣಿ, ಮೀರಾ ಸುಭಾಷ್ ಕುಲಕರ್ಣಿಯವರು ಎಡಕಲ್ಲು ಗುಡ್ಡದ ಮೇಲೆ ಚಿತ್ರದ ಯಾವೂರವ ಇವ ಯಾವೂರವ ಅನ್ನೋ ಗೀತೆ ಕೇಳಿದ್ದಾರೆ. ಎರಡು ಗೀತೆ ಪ್ರಸಾರ ಆಗ್ತಾ ಇದೆ. ಈಗ ಆರಂಭದಲ್ಲಿ ತಾಯಿಯ ಹೊಣೆ ಚಿತ್ರದ ಗೀತೆ ಪ್ರಸಾರ ಆಗುತ್ತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಛಾಯಾ ಮತ್ತು ಸಂಗಡಿಗರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತದ ಗೀತೆ ಹಾಗೇನೆ ಜೊತೆಯಾಗಿ ಪ್ರಸಾರ ಆಗ್ತಾ ಇದೆ. ಎಡಕಲ್ಲು ಗುಡ್ಡದ ಮೇಲೆ ಚಿತ್ರದ ಗೀತೆ ಎಸ್ ಜಾನಕಿಯವರ ಗಾಯನದಲ್ಲಿ, ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಯವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿರುವ ಗೀತೆ ನಿಮಗಾಗಿ.

0: ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ವಿಪಿ ನಿಮ್ಮ ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ನಿಮ್ಮ ಇಮೇಲ್ ಸಂದೇಶದ ಕೋರಿಕೆಯ ಗೀತೆಗಳನ್ನು ಪ್ರಸಾರ ಮಾಡ್ತಾ ಸಾಕ್ತಾ ಇದ್ವಿ. ವಿಪಿ ನಿಮ್ಮ ಹಾಡು @gmail.com ಪ್ರತಿ ಸೋಮವಾರ ಈ ಮೇಲ್ ಐಡಿಗೆ ನಿಮ್ಮ ಕೋರಿಕೆಯ ಗೀತೆಗಳನ್ನು ಸಂದೇಶದ ಮೂಲಕ ಕಳಿಸ್ಬೋದು. ನಾವು ಸಮಯದ ಪರಿಧಿಯಲ್ಲಿ ಎಷ್ಟು ಗೀತೆಗಳನ್ನು ಪ್ರಸಾರ ಮಾಡೋಕ್ಕೆ ಸಾಧ್ಯನೋ ಖಂಡಿತ ನಿಮ್ಮೆಲ್ಲರ ಗೀತೆಯನ್ನು ಪ್ರಸಾರ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ ಮತ್ತೆ ಎರಡು ಸಂದೇಶಗಳು, ಇಮೇಲ್ ಸಂದೇಶಗಳು ಬಂದು ನಮ್ಮನ್ನು ತಲುಪಿದೆ. ಸಂದೇಶ ಕಳಿಸಿದ್ದಾರೆ, ಚಿರಂಜೀವಿ ಚಿತ್ರದಿಂದ ಕಂಗಳ ನಿನ್ನ ಕಂಗಳ ಜ್ಯೋತಿಯನ್ನು ಹಾಡಬೇಕು ಅಂತ ನಾಗರಾಜ್ ಶರ್ಮಾ ಅವರು. ಹಾಗೇನೆ ಇನ್ನೊಂದು ಗೀತೆಗೋಸ್ಕರ ಸಂದೇಶ ಬಂದಿದೆ ಆಶಾ ಶ್ರೀನಿವಾಸ್ ಬೆಂಗಳೂರಿನಿಂದ. ಪುಟ್ನಂಜ ಚಿತ್ರದ ನಮ್ಮಮ್ಮ ನಮ್ಮಮ್ಮ ಎರಡು ಈ ಗೀತೆ ಬೇಕು ಅಂತ. ಖಂಡಿತ ನಿಮ್ಮ ನೆಚ್ಚಿನ ಗೀತೆಗಳು ಪ್ರಸಾರ ಆಗ್ತಾ ಇದೆ ಅಂತ ಹೇಳ್ತಾ ಮೂಡಿ ಬರ್ತಾ ಇದೆ ವಾಣಿ ಜೈರಾಮ್ ಅವರ ಗಾಯನದಲ್ಲಿ. ಹಾಗೇನೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಕೂಡ ಜೊತೆಯಾಗಿದ್ದಾರೆ. ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿರುವ ಗೀತೆ ಚಿರಂಜೀವಿ ಚಿತ್ರದ್ದು. ಹಾಗೆ ಪುಟ್ನಂಜ ಚಿತ್ರದಿಂದ ಗೀತೆ ಮೂಡಿ ಬರ್ತಾ ಇದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮನೋ ಮತ್ತು ಚಿತ್ರ ಅವರ ಗಾಯನದಲ್ಲಿ, ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ. ಈ ಎರಡು ಬ್ಯಾಕ್ ಟು ಬ್ಯಾಕ್ ಗೀತೆಗಳೊಂದಿಗೆ ಇಂದಿನ ನಮ್ಮ ವಿಬಿ ನಿಮ್ಮ ಹಾಡು ಕಾರ್ಯಕ್ರಮವನ್ನು ಮುಗಿಸುವ ಸಮಯ ಕೂಡ ಬಂದಿದೆ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದೆ ನಾನು ಆರ್ ಜೆ ವಿನುತಾ ಶಶಿಧರ್. ಕೇಳ್ತಾ ಇರಿ ಸದಾ ವಿವಿಧ ಭಾರತಿ ಕನ್ನಡ.

0: ಎಲ್ಲರಿಗೂ ನಮಸ್ಕಾರ. ಸ್ಪಂದನಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ನಾನು ಚಂದು, ಬಾನುಲಿ ಬಂಧು,
1: ಹಾಗೆ ನಿಮ್ಮದೇ ಧ್ವನಿ ಬಿಕೆ ಸುಮತಿ. ಆತ್ಮೀಯ ಕೇಳುಗರೇ ನಮಸ್ಕಾರ.
0: ಇವತ್ತಿನ ಸ್ಪಂದನಾ ಕಾರ್ಯಕ್ರಮದಲ್ಲಿ ನಾವೊಂದಿಷ್ಟು ಪತ್ರಗಳು ಅಂದ್ರೆ ಮೇಲ್ಗಳಿದೆ, ಅದರ ಜೊತೆಗೆ ನಮ್ಮ ಸ್ಪಂದನಾ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಒಂದಿಷ್ಟಂತೂ ನಾವು ಹಾಗೆ ಹೀಗೆ ಹೇಳ್ತಾನೆ ಇರ್ತೀವಿ.

0: ಇನ್ನು ಮುಳಬಾಗಿಲಿನಿಂದ ಶ್ರೀಧರ, ಶ್ರೀನಾಥ್, ಅರವಿಂದ, ಅಶೋಕ, ಹಾಗೆ ಚಿಕ್ಕಬಳ್ಳಾಪುರದ ವಾಸುದೇವ ರಾವ್ ಅವರು, ಜಾನಕಿ, ಇವರೆಲ್ಲ ವಿವಿಧ ಭಾರತೀಯ ಹಳೆಯ ಕಾರ್ಯಕ್ರಮಗಳನ್ನ ನೆನಪು ಮಾಡಿಕೊಂಡಿದ್ದಾರೆ. ವಿವಿಧ ಭಾರತಿಯಲ್ಲಿ ಅವಾಗ ಹಿಂದಿ ಕಾರ್ಯಕ್ರಮಗಳನ್ನ ಕೂಡ ರಿಲೇ ಮಾಡ್ತಾ ಇದ್ರು. ಭೂಲೆ ಬಿಸ್ಲೆ ಗೀತ್ ಇರ್ಬೋದು, ಬಿನಾಕಾ ಗೀತ್ ಮಾಲಾ, ಅಮೀನ್ ಸಯಾನಿ ಅವ್ರ ಕಾರ್ಯಕ್ರಮ, ಅವೆಲ್ಲನೂ ಕೂಡ ಎಷ್ಟು ಚೆನ್ನಾಗಿರ್ತಾ ಇತ್ತು. ಅದ್ರ ಜೊತೆಗೆ ಕನ್ನಡ ಕಾರ್ಯಕ್ರಮಗಳು, ಒಂದಷ್ಟು ಸಿನಿಮಾ ನಟರದೆಲ್ಲ ಬರ್ತಾ ಇತ್ತಲ್ವಾ, ಅದು ನೇರ ಫೋನಿನ ಕಾರ್ಯಕ್ರಮಗಳು ಕೂಡ ಇರ್ತಾ ಇತ್ತು. ಅದೆಲ್ಲ ಕೂಡ ಅದೆಲ್ಲದ್ರ ಜೊತೆಗೆ ಇವಾಗ ನಮಗೆ ವಾಟ್ಸಪ್ ಬಂದಿದೆ, ನೇರ ಫೋನಿನ ಕಾರ್ಯಕ್ರಮ ಬಂದಿದೆ. ಬದಲಾವಣೆಗಳ ಜೊತೆಗೆ ನಮ್ಮ ಒಟ್ಟಾರೆ ಸಾಕ್ತಾ ಇದ್ದೀವಿ. ವಿವಿಧ ಭಾರತಿ ಅಂದರೆ ನಮಗಿಷ್ಟ ಅಂತಾರೆ. ಹಾಗೆಯೇ ನಮ್ಮ ಬಂಗಾರಪೇಟೆಯ ಅವರು ಕೇಳಿದ್ರು, ಮಧುಸೂದನ್ ರಾವ್ ಅಂತ ಹೇಳಿ, ಅವರು ಎಲ್ ಐ ಸಿ ಆಫೀಸರ್ ಆಗಿದ್ರಂತೆ, ಈಗ ರಿಟೈರ್ಡ್ ಆಗಿದ್ದಾರೆ. ನಾನು ರೇಡಿಯೋ ಅಂತೂ ತಪ್ಪದೇ ಕೇಳ್ತೀನಿ, ಆಕಾಶವಾಣಿ. ಮೊದಲೆಲ್ಲ ನಾವು ಭದ್ರಾವತಿಯಲ್ಲಿದ್ವಿ, ಅಲ್ಲಿಂದ ಕೇಳ್ತಾ ಇದ್ವಿ. ಎಲ್ಲಿಂದ ನಾವು ಆಕಾಶವಾಣಿ ಕೇಳ್ತೀವಿ ಅಂದರೆ ಆ ಕೂ ಅಂತ ಶುರುವಾಗುತ್ತಲ್ಲ, ನಮ್ಮ ಕೇಳುಗರಿಗೆಲ್ಲ ಇದೊಂದು ಕುತೂಹಲ, ಕೂ ಅಂತ ಶುರುವಾಗುತ್ತೆ, ಆಮೇಲೆ ಇನ್ನೊಂದು ಮ್ಯೂಸಿಕ್ ಬರುತ್ತೆ, ಆಮೇಲೆ ಒಂದೇ ಮಾತರಂ ಬರುತ್ತೆ, ಆಮೇಲೆ ಸಂಗೀತ ಬರುತ್ತೆ ಅಂತ ಹೇಳ್ತಾರೆ.
1: ಇದು ಆಕಾಶವಾಣಿಯ ಒಂದು ಸಂಪ್ರದಾಯ. ಆರಂಭದ ದಿನಗಳಿಂದಾನು ಈ ಕೂ ಅನ್ನೋದೇನಪ್ಪ ಅಂದ್ರೆ, ಅದನ್ನ ನಾವು ತಾಂತ್ರಿಕ ವಿಚಾರಗಳಿಗೆ ಅದನ್ನ ಅಂದ್ರೆ ಎಲ್ಲವೂ ಸರಿಯಾಗಿದೆಯಾ ಅಂದ್ರೆ, ಪ್ರಸಾರ ಈಗ 5:53 ಆರಂಭ ಆಗುತ್ತೆ ಅಂದ್ರೆ ಒಂದು 15-20 ಮುಂಚೆನೆ ಆ ಕೂ ಹೋಗುತ್ತೆ. ಕೂ ಅನ್ನೋದನ್ನ ನಾವು ಟೋನ್ ಅಂತ ಕರಿತೀವಿ. ಅದೊಂದು ವಿಸಿಲ್ ಹಾಕದಂಗೆ ಟೂ ಅಂತ ಒಂದೇ ತರ ಹೋಗುತ್ತಲ್ಲ
0: ಅಂದ್ರೆ ನಾನಿನ್ನೇನ್ ಶುರು ಮಾಡ್ತೀನಿ.
1: ಹೌದು, ಅದು ಒಂದು. ಇನ್ನೊಂದೇನಪ್ಪಾ ಅಂದ್ರೆ ಆ ಧ್ವನಿ ತರಂಗಗಳು ಹೇಗೆ ಸಾಕ್ತಾ ಇದೆ, ಸರಿಯಾಗಿ ಒಂದೇ ಲೆವೆಲ್ ಅಲ್ಲಿ ಇದೆಯಾ ಅನ್ನೋದನ್ನ ಚೆಕ್ ಮಾಡುವ ಸಲುವಾಗಿ ತಾಂತ್ರಿಕ ದೃಷ್ಟಿಯಲ್ಲೂ ಕೂಡ ನಾವು ಅದನ್ನ ಪ್ರಸಾರಕ್ಕೆ ಕೊಡುವಂಥದ್ದು. ಅದಾದ ಮೇಲೆ ನಾವು ಸಿಗ್ನೇಚರ್ ಟ್ಯೂನ್ನ ಹಾಕೋದು. ಇದನ್ನು ನೀವು ದೂರದರ್ಶನದಲ್ಲೂ ಕೂಡ ಆರಂಭದ ದಿನಗಳಲ್ಲಿ ನೋಡಿರ್ಬೋದು. ಒಂದು ಸ್ಕ್ರೀನ್ ಬರುತ್ತೆ ತೆರೆ ಮೇಲೆ ಶುರು ಆಗೋದಕ್ಕಿಂತ ಮುಂಚೆ, ಅಲ್ಲಿ ನೀಲಿ ಬಣ್ಣ, ಹಳದಿ ಬಣ್ಣ, ಆಮೇಲೆ ಎಲ್ಲ ಒಂದಷ್ಟು ಬಣ್ಣಗಳ, ಒಂದು 7-8 ಬಣ್ಣಗಳ ಒಂದು ಒಂದು ಚಕ್ರ ಇರುತ್ತೆ. ಅಲ್ಲ, ಚಕ್ರ ಅಲ್ಲ, ಅದು ಒಂದು ಇದು 7-8 ಬಣ್ಣಗಳ ಒಂದು ಸ್ಕ್ರೀನ್. ಆ ಸ್ಕ್ರೀನ್ ನಲ್ಲಿ ನಿಮಗೆ ಒಂದಿಷ್ಟಿಷ್ಟಿಷ್ಟಿಷ್ಟು ಒಂದು ಸ್ಕೇಲ್ ಅಷ್ಟು ಹಂತದಲ್ಲಿ ಒಂದು 10 ಬಣ್ಣಗಳು ಇರುತ್ತೆ ಅಲ್ಲಿ. ಆ ಬಣ್ಣಗಳನ್ನ ಯಾಕೆ ಕೊಡ್ತಾ ಇದ್ರು ಅಂದ್ರೆ, ಅಲ್ಲಿ ನೀವು ನಿಮ್ಮ ಬಣ್ಣ ಟಿವಿ ಮತ್ತು ಬಣ್ಣವನ್ನ ಕರೆಕ್ಟ್ ಆಗಿ ಹೊಂದಿಸಿಕೊಳ್ಳೋದಕ್ಕೆ ಅದನ್ನ ಕೊಡ್ತಾ ಇದ್ದಂಥದ್ದು. ಹಾಗೆ ಆಕಾಶವಾಣಿ ಧ್ವನಿ ಮಾಧ್ಯಮ, ಆದ್ರಿಂದ ನಾವು ಟೋನ್ನ ಇಲ್ಲಿ ಕೊಡ್ತೀವಿ, ಬಣ್ಣ ಅಲ್ಲ ಅಂತ. ಅದಾದ್ಮೇಲೆ ಒಂದು ಸಂಗೀತ ಬರುತ್ತೆ ಅಂತ ನೀವು ಹೇಳಿದ್ರಿ. ಸಂಗೀತ, ಆ ಸಂಗೀತಕ್ಕೆ ನಾವು ಶೀರ್ಷಿಕೆ ಸಂಗೀತ, ಅದಕ್ಕೆ ನಾವು ಸಿಗ್ನೇಚರ್ ಟ್ಯೂನ್ ಅಂತ ಹೇಳ್ತೀವಿ. ಆಕಾಶವಾಣಿಯ ಆರಂಭಿಕ ಸಂಗೀತ ಅದು.
0: ಅಂದ್ರೆ ಈ ಟೋನ್, ಈ ಸಿಗ್ನೇಚರ್ ಟ್ಯೂನ್ ಏನಿದೆಯಲ್ಲ, ಇಡೀ ದೇಶಕ್ಕೆ ಒಂದೇ.
1: ಹೌದು,
0: ಇಡೀ ದೇಶದಲ್ಲಿ ಎಲ್ಲೇ ಆಕಾಶವಾಣಿ ಶುರು ಆಗ್ಬೇಕಾದ್ರೂ ಕೂಡ ಇದೇ ಟೋನ್ ಅನ್ನ ಮತ್ತೆ ಇದೇ ಸಿಗ್ನೇಚರ್ ಟ್ಯೂನ್ ಅನ್ನ ಬಳಸುವಂತದ್ದು.
1: ಹೌದು, ಇನ್ನೂ ಒಂದು ವಿಷಯ ನಮ್ಮ ಆಸಕ್ತಿ ಸಂಗತಿಯನ್ನ ನಮ್ಮ ಶ್ರೋತೃಗಳಿಗೆ ಹೇಳ್ಬೋದು ಅಂದ್ರೆ, ಇಡೀ ದೇಶದಲ್ಲಿ ಯುವವಾಣಿಗೆ ನಾವು ಬಳಸುವ ಶೀರ್ಷಿಕೆ ಸಂಗೀತ ಒಂದೇ. ಉಳಿದಂತೆ ಕೃಷಿ ರಂಗ ಇರ್ಬೋದು, ಮಹಿಳಾ ವಾಣಿ, ಇದಕ್ಕೆಲ್ಲ ಬೇರೆ ಬೇರೆ ಶೀರ್ಷಿಕೆ ಸಂಗೀತಗಳಿವೆ. ಆದ್ರೆ ಯುವವಾಣಿ

0: ದೇಶದಾದ್ಯಂತ ಒಂದೇ ಸಂಗೀತ ಉಪಯೋಗಿಸುವಂತದ್ದು. ನ್ಯೂಸ್ಗೂ ಕೂಡ ಒಂದೇ ಸಂಗೀತವನ್ನ ಉಪಯೋಗಿಸುವಂತದ್ದು. ಹೌದು.
1: ಮತ್ತೆ ಈಗಂತೂ ಒಂದಷ್ಟು ಜನ ವಂದೇ ಮಾತರಂ ಬಗ್ಗೆನೆ ಹೇಳ್ತಾ ಇದ್ರೆ, ಕೆಲವರು ಹಿಂದೆ ಬರ್ತಾ ಇದ್ದಂತಹ ವಂದೇ ಮಾತರಂ ವೃಂದಗಾನದಲ್ಲಿ ಬರ್ತಾ ಇತ್ತು ಆ ವಂದೇ ಮಾತರಂ ಇಷ್ಟ ಅಂತ ಹೇಳ್ತಾರೆ, ಇನ್ ಕೆಲವರು ಈ ವಂದೇ ಮಾತರಂ ಕೂಡ ಚೆನ್ನಾಗಿದೆ ಅಂತ ಹೇಳ್ತಾರೆ. ಹಾಗಾಗಿ ವಂದೇ ಮಾತರಂ ಈಗ ಬದಲಾಗಿದೆ, ಸಮಯ ಸ್ವಲ್ಪ ವ್ಯತ್ಯಾಸ ಆಗಿದೆ. ಹೀಗೆ ಟೋನ್ ನಮ್ಮ ಆಕಾಶವಾಣಿ ಸಿಗ್ನೇಚರ್ ಟ್ಯೂನ್ ವಂದೇ ಮಾತರಂ, ಅದಾದ ಮೇಲೆ ಮಂಗಳ ಧ್ವನಿ.
0: ಹೌದು, ವಂದೇ ಮಾತರಂ ಏನಂದ್ರೆ ಅದನ್ನ ಪೂರ್ತಿ ಹಾಡಬೇಕು, ಅರ್ಧ ಹಾಡಿ ಬಿಡೋದು ಸರಿಯಲ್ಲ ಅನ್ನುವಂತಹ ಒಂದು ಭಾವ ವ್ಯಕ್ತ ಆಗಿರೋದ್ರಿಂದ ದೇಶದಾದ್ಯಂತ ಈಗ ಎಲ್ಲೇ ಹಾಡಿದ್ರು ಕೂಡ ವಂದೇ ಮಾತರಂ ಪೂರ್ತಿ ಹಾಡಬೇಕು ಅನ್ನುವಂತ ಸೂಚನೆ ಇದೆ. ಹಾಗಾಗಿ ಆಕಾಶವಾಣಿ ಕೂಡ ಅರ್ಧನೇ ಒಂದೇ ಒಂದು ನುಡಿ ಹಾಕಕ್ ಬದಲು ಪೂರ್ತಿ ವಂದೇ ಮಾತರಂನ ಪ್ರಸಾರ ಮಾಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ನಾವು ವಂದೇ ಮಾತರಂ ಪೂರ್ತಿ ಪ್ರಸಾರ ಮಾಡ್ತಾ ಇದೀವಿ. ಈಗ
1: ಆಕಾಶವಾಣಿಯ ಟೋನ್ ನಿಂದಾನೇ ನಾವು ಕಾರ್ಯಕ್ರಮವನ್ನ ಕೇಳೋದಕ್ಕೆ ಶುರು ಮಾಡ್ತೀವಿ ಅಂತ ಹೇಳಿರೋದು ವಿದಾ ಶೆಟ್ಟಿ ಕಾಳಾವರ ಇವ್ರು ಹೇಳ್ತಾರೆ. ನಾನು 30 ವರ್ಷಗಳಿಂದನೂ ಕೂಡ ಆಕಾಶವಾಣಿಯನ್ನ ಕೇಳ್ತಾನೆ ಇದ್ದೇನೆ, ಆಕಾಶವಾಣಿಯಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬರುತ್ತೆ ಅಂತ ಹೇಳ್ತಾರೆ. ಇನ್ನು ಕೌಸಲ್ಯ ಅವರು ಬನಶಂಕರಿಯಿಂದ ಮೆಸೇಜ್ ಅಂದ್ರೆ ಕೌಸಲ್ಯ ಅವರು ಬನಶಂಕರಿಯಿಂದ ಮೇಲ್ ಕಳಿಸಿ ಹೇಳ್ತಾರೆ, ನಾನಂತೂ ವಿವಿಧ ಭಾರತಿಯನ್ನ ನಮ್ಮ ನಿತ್ಯದ ಸಂಗಾತಿಯನ್ನಾಗಿ ಮಾಡ್ಕೊಂಡಿದ್ದೇನೆ, ಬಿಡುವಿದ್ದಾಗೆಲ್ಲಾನು ಕೂಡ ಕೇಳ್ತಾ ಇರ್ತೇನೆ, ಅದರಲ್ಲೂ ನನಗೆ ವಿಶೇಷವಾಗಿ ಪುನೀತ್ ರಾಜ್ಕುಮಾರ್ ಅಪ್ಪೋರ್ ಹಾಡು ಬಂತು ಅಂದ್ರೆ ಎಲ್ಲಿಲ್ಲದ ಖುಷಿನೋ ಖುಷಿ ಅಂತಾರೆ.
0: ಹೌದು, ಒಬ್ಬೊಬ್ರಿಗೆ ಒಬ್ಬೊಬ್ರು ಇಷ್ಟ ಅಲ್ವಾ. ಕೆಲವರು ಹೇಳ್ತಾರೆ ನಮಗೆ ಸಾಹಸ ಸಿಂಹ ವಿಷ್ಣುವರ್ಧನ್ ಹಾಡು ಹಾಕಿದ್ರೆ ಎಲ್ಲಿದ್ರು ನಾವು ಓಡಿ ಬರ್ತೀವಿ ಅಂತ. ಹಾಗೆ ಲೋಕ ಭಿನ್ನ ರುಚಿ ಅಂತ ಹೇಳ್ತಾರಲ್ಲ, ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಇರುತ್ತೆ. ಎಲ್ಲರ ಇಷ್ಟಗಳನ್ನ ನೋಡ್ತಾ ಅದನ್ನ ಕಾಪಾಡ್ತಾ ಅದನ್ನ ಪ್ರೀತಿಯಿಂದ ಪೋಷಿಸ್ತಾ ಇದೆ ಆಕಾಶವಾಣಿ ವಿವಿಧ ಭಾರತಿ.
1: ಅಂದ್ರೆ ಸಾಮಾನ್ಯವಾಗಿ ಹೀಗೆ ನಮ್ಮ ಅಂದ್ರೆ ನಾವು ನಿಮ್ ಜೊತೆಗಿದ್ದೀವಿ ಅಂತ ಹೇಳಿ ನಮ್ಗೆ ಹಾಜರಿ ಹಾಕಿದ್ದಾರೆ ಶ್ರೀಶೈಲ, ಆದಿತ್ಯ, ಶಿವಲೀಲಾ, ತೇಲಿ.
0: ಬಹಳ ಜಾಣ ಕೇಳುಗರು ಅವರು. ಆಕಾಶವಾಣಿ ವಿವಿಧ ಭಾರತಿ ಮಾತ್ರ ಕೇಳಲ್ಲ, ಅವರು ಧಾರವಾಡ ಕೇಳ್ತಾರೆ, ಭದ್ರಾವತಿ ಕೇಳ್ತಾರೆ, ಮೈಸೂರು ಕೇಳ್ತಾರೆ, ಎಲ್ಲ ಒಂದು ಇಡೀ ಕರ್ನಾಟಕ ರೌಂಡ್ ಹೊಡಿತಾ ಇರ್ತಾರೆ.
1: ಗೊತ್ತಾ, ಕೇಳದಷ್ಟೇ ಅಲ್ಲ, ಇವರು ಆಕಾಶವಾಣಿ ಕೇಂದ್ರಗಳಿಗೆ ಭೇಟಿ ಕೂಡ ಕೊಡ್ತಾರೆ. ಬರೀ ಕರ್ನಾಟಕ ಮಾತ್ರ ಅಲ್ಲ, ಈಗ ಮಹಾರಾಷ್ಟ್ರ ಇರಬಹುದು, ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಆಕಾಶವಾಣಿ ಕೇಂದ್ರಕ್ಕೆ ಹೋಗಿ ಅಲ್ಲಿ ನೋಡಿ ಎಲ್ಲರನ್ನು ಮಾತಾಡಿಸಿ ಅವ್ರ ಜೊತೆ ಒಂದು ಸ್ನೇಹ ಸಂಪರ್ಕವನ್ನ ಸಾಧಿಸುವಂತವರು ನಮ್ಮ ಶ್ರೀಶೈಲ, ಆದಿತ್ಯ, ತೇಲಿ ಮನೆಯವರು. ಇನ್ನು ಮಹಾಲಿಂಗಪ್ಪ ಜಾಲ್ವಾದಿಯವರು, ಅವರು ಕೂಡ ನನ್ನ ನಿತ್ಯದ ಸಂಗಾತಿ ವಿವಿಧ ಭಾರತಿ ಜೊತೆಗೆ ಅಂತ ಹೇಳ್ತಾರೆ. ನಾಗಾರ್ಜುನ ಶರ್ಮ ಅವರು, ಸುಜಾತಾ ಶಿವಾನಂದ ನಂದಿನಿ ಲೇಔಟ್ನಿಂದ, ವಿಲ್ಸನ್ ಗಾರ್ಡನ್ನಿನ ವಿಲಿಯಂ ಅವರು, ಇವರೆಲ್ಲರೂ ಕೂಡ ಸ್ಪಂದನಾ ವಿಭಾಗಕ್ಕೆ ಮೇಲ್ ಕಳಿಸಿ ಹಾಯ್ ವಿವಿಧ ಭಾರತಿ, ನಾವು ಸದಾ ನಿಮ್ಮ ಜೊತೆಗೆ ಅಂತ ಹೇಳಿದ್ದಾರೆ.
0: ಧನ್ಯವಾದಗಳು ಕೇಳ್ತಾ ಇರಿ, ಹಾಗೆ ಮೇಲ್ಗಳನ್ನ ಕಳಿಸಿ. ಅಕಸ್ಮಾತ್ ಮೇಲ್ ಕಳಿಸೋದಕ್ಕಾಗಲ್ಲ ಅಂದ್ರೆ ಪತ್ರ ಅಂತೂ ಖಂಡಿತ ಬರೀಬಹುದು, ಪತ್ರ ಬರೀರಿ. ಒಂದು ಪೋಸ್ಟ್ ಕಾರ್ಡ್ ಅಂಚೆ ಇಲಾಖೆಯಿಂದ ತಂದಿಟ್ಕೊಳ್ಳಿ, ಏನ್ ಅನ್ಸುತ್ತೋ ತಕ್ಷಣ ಬರೀರಿ, ಹಾಗೆ ಅದನ್ನ ಬಾಕ್ಸ್ಗೆ ಹಾಕಿ ನಮ್ಮನ್ನ ಅದು ತಲುಪುತ್ತೆ.
1: ಆಮೇಲೆ ನಾವು ಯಾವಾಗ್ಲೂ ಹೇಳ್ತಾನೆ ಇರ್ತೀವಿ, ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಬಹುದು. ಏನಾದ್ರೂ ಪ್ರಚಲಿತ ನಿಮ್ಗೇನಾದ್ರೂ ಈ ಕ್ಷಣಕ್ಕೆ ಇವತ್ತು ನಾಳೆ ಒಳಗಡೆ ಹಂಚ್ಕೊಳ್ಬೇಕು ಈ ವಿಷಯ ಅನ್ಸಿದ್ರೆ ಆ ತರದ ವಿಷಯಗಳು,
0: ಆಮೇಲೆ ನಿಮ್ಮ ಅನುಭವಗಳು, ನಿಮಗೂ ಆ ತರದ ಏನಾದ್ರೂ ಘಟನೆಗಳಿದ್ರೆ ಹೇಳ್ಕೋಬೇಕು ಅಂತಂದ್ರೆ ಅಂತಹ ಘಟನೆಗಳನ್ನ ನೀವು ಸಣ್ಣದಾಗಿ ಬರೆದು ನಮಗೆ ಕಳಿಸಿ. ಹಾಗೆ ನೀವು ಓದಿದ ನಿಮಗೆ ಇಷ್ಟವಾದ ಯಾವುದೋ ಒಂದು ಜೋಕ್ ಇರಬಹುದು. ಮೊನ್ನೆ ನಮ್ಮ ಬೋಪಾ ವೆಂಕಟೇಶ್ ಅವರು ಒಂದು ಮನೆ ಮದ್ದಿನ ಬಗ್ಗೆ ಬರೆದಿದ್ರು, ಅದನ್ನ ನಾವು ಪಾಲಿಸ್ತೀವಿ ಅಥವಾ ಅದು ನಂಬಲರ್ಹ ಅದು ಹೀಗೆ ಅಂತ ಅಲ್ಲ, ಆದ್ರೂ ಕೆಲವು ವಿಚಾರಗಳನ್ನ ಆ ರೀತಿ ಹಂಚಿಕೊಂಡಾಗ ಎಲ್ಲೋ ಯಾರಿಗೋ ಏನೋ ಅದು ತಟ್ಟಬಹುದು. ಹಾಗಾಗಿ ಬರೀರಿ, ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ಳಿ, ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿ. ಇದು ನಿಮ್ಮ ವೇದಿಕೆ, ನಮ್ಮ ನಿಮ್ಮ ಮಾತು.
1: ಹೌದು, ಇದು ನಮ್ಮ ನಿಮ್ಮ ಮಾತು ಸ್ಪಂದನ ಕಾರ್ಯಕ್ರಮ. ಸಮಯ ಅಂತೂ ಆಗ್ತಾ ಇದೆ, ಕಾರ್ಯಕ್ರಮವನ್ನು ನಾವಿಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ.
0: ಆತ್ಮೀಯ ಶ್ರೋತೃಗಳೇ, ನಮ್ಮೊಂದಿಗಿರಿ, ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಟಾಟಾ ಹೇಳೋ ಸಮಯ. ನಮಸ್ಕಾರ, ನಿಮ್ಮದೇ ಧ್ವನಿ ಬಿ ಕೆ ಸುಮತಿ.
1: ನಮಸ್ತೆ, ನಾನು ಚಂದು ಬಾನುಲಿ ಬಂಧು.

0: ಎಲ್ಲೆಡೆ ನೀರಿಗೆ ಕೊರತೆ. ಜಲಮೂಲಗಳು ಬತ್ತುತ್ತಿವೆ. ಬಾವಿ, ಕೊಳವೆ ಬಾವಿ, ಕೆರೆಗಳು ಬರಿದಾಗುತ್ತಿವೆ.
1: ಜಲ ಜಲನೆ ಹರಿಯುವ ಜೀವ ಜಲ ನಾನು, ಹನಿ ಹನಿ ಮಳೆಯಾಗಿ ಜಗದ ಕೊಳೆ ತೊಳೆಯುವ ಜಲಗಾರ ನಾನು.
0: ನೀರನ್ನು ಮಿತವಾಗಿ ಬಳಸಿ. ಸ್ವಚ್ಛತೆಯ ಸಂದರ್ಭ ಶೌಚಾಲಯ ಬಳಕೆ, ಹೂದೋಟ ನಿರ್ವಹಣೆ ಮತ್ತು ವಾಹನ ಕ್ಲೀನಿಂಗ್ ಎಲ್ಲ ಸಂದರ್ಭಗಳಲ್ಲೂ ನೀರನ್ನು ಅಗತ್ಯ ಇರುವಷ್ಟೇ ಬಳಸಿ. ಮಿತವಾಗಿ ಬಳಸಿ, ನೀರು ಉಳಿಸಿ.
2: ಸಮಯ ಆಗಿದೆ 2:29:35. 2:30 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಕೃತಕ ಬುದ್ದಿಮತ್ತೆ ದತ್ತಾಂಶ ವಿಶ್ಲೇಷಣೆಯಿಂದ ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ತರ ಬದಲಾವಣೆ ಸಾಧ್ಯ, ರಾಜ್ಯಪಾಲ ಥವರ್ಚಂದ್ ಗೆಹ್ಲೋಟ್ ಅಭಿಮತ. ಇನ್ನು ಮುಂದೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬಿಡದಿ ಟೌನ್ಶಿಪ್ ವಿಚಾರ, ರೈತರ ಜೊತೆ ಮುಖ್ಯಮಂತ್ರಿ ಚರ್ಚೆಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆಹ್ವಾನ. ಪ್ರಸ್ತಾವಿತ ಮೇಕೆದಾಟು ಯೋಜನೆ ಕುರಿತು ಜಲನ್ಯಾಯಮಂಡಳಿ ರಚನೆಗೆ ತಮಿಳುನಾಡು ವಿಧಾನಸಭೆಯಲ್ಲಿ ನಿರ್ಣಯ ಅಂಗೀಕಾರ. ಕರಾವಳಿ ಹಾಗೂ ಒಳನಾಡು ಜಿಲ್ಲೆಗಳಲ್ಲಿ ಇಂದಿನಿಂದ ಇದೇ 26ರವರೆಗೆ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಆಧುನಿಕ ಆರೋಗ್ಯ ಕ್ಷೇತ್ರದ ಸಂಕೀರ್ಣ ಸವಾಲುಗಳನ್ನು ಎದುರಿಸಲು ಅಂತರ್ಶಿಸ್ತಿಯ ಸಹಯೋಗ ಮತ್ತು ಸಂಶೋಧನೆ ಅತ್ಯಗತ್ಯವಾಗಿದೆ ಎಂದು ರಾಜ್ಯಪಾಲ ಥವರ್ಚಂದ್ ಗೆಹ್ಲೋಟ್ ಅಭಿಪ್ರಾಯಪಟ್ಟಿದ್ದಾರೆ. ನಾಗಮಂಗಲದ ಬಿಜಿಎಸ್ ಸಭಾಂಗಣದಲ್ಲಿ ಆಯೋಜಿಸಿದ್ದ ಅನುವಾದ ಸಂಶೋಧನೆಗಾಗಿ ಆರೋಗ್ಯ ವಿಜ್ಞಾನಗಳಲ್ಲಿ ಅಂತರ್ಶಿಸ್ತಿಯ ವಿಧಾನಗಳು ವಿಷಯದ ಕುರಿತ ಅಂತಾರಾಷ್ಟೀಯ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು, ಇಂದಿನ ಆರೋಗ್ಯ ಕ್ಷೇತ್ರದಲ್ಲಿ ಕ್ಯಾನ್ಸರ್, ಮಧುಮೇಹ, ಹೃದ್ರೋಗ, ಸಾಂಕ್ರಾಮಿಕ ರೋಗಗಳು ಮತ್ತು ಮಾನಸಿಕ ಆರೋಗ್ಯ ಸಮಸ್ಯೆಗಳಂತಹ ಸವಾಲುಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಏಕಶಿಸ್ತಿಯ ವಿಧಾನಗಳಿಂದ ಪರಿಹಾರ ಸಾಧ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಆರೋಗ್ಯ ಕ್ಷೇತ್ರದಲ್ಲಿ ವೈದ್ಯಕೀಯ ವಿಜ್ಞಾನ, ಜೈವಿಕ ತಂತ್ರಜ್ಞಾನ, ಕೃತಕ ಬುದ್ದಿಮತ್ತೆ, ಸಾರ್ವಜನಿಕ ಆರೋಗ್ಯ ಹಾಗೂ ಎಂಜಿನಿಯರಿಂಗ್ ಕ್ಷೇತ್ರಗಳ ಪರಿಣಿತರ ಸಹಯೋಗದಿಂದ ಮಾತ್ರ ಪರಿಣಾಮಕಾರಿ ಪರಿಹಾರಗಳನ್ನು ಕಂಡುಹಿಡಿಯಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೃತಕ ಬುದ್ದಿಮತ್ತೆ, ದತ್ತಾಂಶ ವಿಶ್ಲೇಷಣೆಯು ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ವದ ಪರಿವರ್ತನೆ ತರಲಿದ್ದು, ಆರಂಭಿಕ ರೋಗ ನಿರ್ಣಯ, ಔಷಧ ಅಭಿವೃದ್ದಿ ಕ್ಷೇತ್ರಗಳಲ್ಲಿ ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಶಾಸಕರು, ಸಾರ್ವಜನಿಕರು, ಪಕ್ಷದ ಮುಖಂಡರು, ಕಾರ್ಯಕರ್ತರು ಸೇರಿದಂತೆ ಯಾರೇ ಬಂದರೂ ಬೆಂಗಳೂರಿನ ಸದಾಶಿವನಗರ ನಿವಾಸದಲ್ಲಿ ಭೇಟಿ ಮಾಡುವುದಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾದಲ್ಲಿ ಮಾತ್ರ ಭೇಟಿ ಮಾಡುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಯಾರೊಬ್ಬರೂ ಸದಾಶಿವನಗರ ನಿವಾಸಕ್ಕೆ ಬಾರದಂತೆ ಪತ್ರಿಕಾ ಪ್ರಕಟಣೆಯ ಮೂಲಕ ಮನವಿ ಮಾಡಿದ್ದಾರೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿಂದು ರಾಜ್ಯ ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆ ಮತ್ತು ಬ್ರಿಟಿಷ್ ಕೌನ್ಸಿಲ್ ಸಹಯೋಗದೊಂದಿಗೆ ಅತ್ಯುತ್ತಮ ಪ್ರತಿಭಾವಂತ ಪದವಿಪೂರ್ವ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಳ್ಳಲಾದ ಸ್ಕೌಟ್ 2.0 ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ ನೀಡಿದರು. ಉನ್ನತ ಶಿಕ್ಷಣ ಇಲಾಖೆ ಮಾಜಿ ಸಚಿವ ಹಾಗೂ ಶಾಸಕ ಡಾ ಎಂಸಿ ಸುಧಾಕರ್, ಶಾಸಕರಾದ ವಿಜಯಾನಂದ ಕಾಶಪ್ಪನವರ್, ದರ್ಶನ್ ಧ್ರುವನಾರಾಯಣ್, ಬ್ರಿಟಿಷ್ ಡೆಪ್ಯೂಟಿ ಹೈಕೌನ್ಸಿಲ್ ಓವೆನ್ ರಿಚರ್ಡ್ಸ್, ಬ್ರಿಟಿಷ್ ಕೌನ್ಸಿಲ್ ದಕ್ಷಿಣ ಭಾರತ ನಿರ್ದೇಶಕಿ ಜನಕಾ ಪುಷ್ಪನಾಥನ್, ಉನ್ನತ ಶಿಕ್ಷಣ ಇಲಾಖೆ ಕಾರ್ಯದರ್ಶಿ ತುಳಸಿ ಮದ್ದಿನೇನಿ ಮತ್ತಿತರ ಅಧಿಕಾರಿಗಳು, ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಬಿಡದಿ ಟೌನ್ಶಿಪ್ ಕುರಿತಂತೆ ರೈತರೊಂದಿಗೆ ಚರ್ಚೆ ನಡೆಸಲು ಬೈರಮಂಗಲಕ್ಕೆ ಆಗಮಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಕೇಂದ್ರ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಆಹ್ವಾನ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕುಮಾರಸ್ವಾಮಿ, 2006ರಲ್ಲಿ ಮುಖ್ಯಮಂತ್ರಿಯಾಗಿದ್ದಾಗ 5 ಕಡೆ ಟೌನ್ಶಿಪ್ ಯೋಜನೆ ಘೋಷಿಸಿದ್ದು ನಿಜ. ಅಂದು ಇದೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರೋಧಿಸಿದ್ದರು. ಈ ಯೋಜನೆಗೆ ಭೂಮಿ ನೀಡುವುದಿಲ್ಲ ಎಂಬುದಾಗಿ 4,500 ರೈತರು ಆಕ್ಷೇಪಣಾ ಅರ್ಜಿ ಸಲ್ಲಿಸಿದ್ದು ಸರ್ಕಾರ ಒಂದಕ್ಕೂ ಉತ್ತರಿಸಿಲ್ಲ ಎಂದು ದಾಖಲೆ ಸಮೇತ ಬಹಿರಂಗಪಡಿಸಿದ್ದಾರೆ. ಈ ಯೋಜನೆಯ ಅಧಿಕೃತ ಕೆಲಸಗಳು ಹಾಗೂ ಕಡತ ವಿಲೇವಾರಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆಯುತ್ತಿಲ್ಲ, ಬದಲಾಗಿ ರಿಯಲ್ ಎಸ್ಟೇಟ್ ಕಚೇರಿಯಲ್ಲಿ ನಡೆಯುತ್ತಿದೆ ಎಂದು ಅವರು ಆರೋಪಿಸಿದ್ದಾರೆ. ಕರ್ನಾಟಕದಲ್ಲಿ ಪ್ರಸ್ತಾವಿತ ಮೇಕೆದಾಟು ಯೋಜನೆ ಕುರಿತು ತಮಿಳುನಾಡು ವಿಧಾನಸಭೆಯಲ್ಲಿ ಇಂದು ಚರ್ಚೆ ನಡೆಯಿತು. ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿದ ವಿರೋಧ ಪಕ್ಷಗಳಾದ ಎಐಎಡಿಎಂಕೆ, ಪಿಎಂಕೆ ಮತ್ತು ಸಿಪಿಎಂ, ಈ ಯೋಜನೆಯು ಕಾವೇರಿ ನೀರು ಹಂಚಿಕೆಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಹುದು ಎಂದು ಕಳವಳ ವ್ಯಕ್ತಪಡಿಸಿವೆ. ಈ ಯೋಜನೆ ಕರ್ನಾಟಕಕ್ಕೆ ಮಾತ್ರ ಪ್ರಯೋಜನ ನೀಡಬಹುದು ಎಂದು ಅಭಿಪ್ರಾಯಪಟ್ಟಿವೆ. ಇದೇ ವೇಳೆ ತಮಿಳುನಾಡಿನ ಹಿತಾಸಕ್ತಿ ಕಾಪಾಡಲು ಮೇಕೆದಾಟು ಜಲನ್ಯಾಯ ಮಂಡಳಿ ರಚನೆಯನ್ನು ಕೋರಿ ವಿಧಾನಸಭೆಯಲ್ಲಿ ಸರ್ವಾನುಮತದಿಂದ ನಿರ್ಣಯವನ್ನು ಅಂಗೀಕರಿಸಿದೆ. ಚರ್ಚೆಯಲ್ಲಿ ಮಾತನಾಡಿದ ಜಲಸಂಪನ್ಮೂಲ ಸಚಿವ ಎನ್ ಆನಂದ್,

0: ಮೇಕೆದಾಟು ಅಣೆಕಟ್ಟನ ಯೋಜನಾ ವರದಿಯನ್ನು ಅನುಮೋದಿಸಬಾರದು ಎಂದು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಗ್ಯಾರಂಟಿ ಸಮಿತಿಗಳನ್ನು ರಚಿಸುವ ಸರ್ಕಾರದ ನಿರ್ಧಾರದ ಬಗ್ಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರ ಗ್ರಾಮೀಣ ಭಾಗದಲ್ಲಿ ಹೆಚ್ಚುವರಿ ಗ್ಯಾರಂಟಿ ಸಮಿತಿಗಳನ್ನು ರಚಿಸುವ ಮೂಲಕ ರಾಜ್ಯದ ಖಜಾನೆಗೆ ಹೊರೆ ಹಾಕಲು ಪ್ರಯತ್ನಿಸುತ್ತಿದೆ ಎಂದು ದೂರಿದ್ದಾರೆ. ಶಾಲಾ ವಿದ್ಯಾರ್ಥಿಗಳು ಪಠ್ಯಪುಸ್ತಕ ಮತ್ತು ಸಮವಸ್ತ್ರಗಳಿಗಾಗಿ ಕಾಯುತ್ತಿದ್ದಾರೆ. ಶಿಥಿಲಗೊಂಡ ತರಗತಿ ಕೊಠಡಿಗಳನ್ನು ದುರಸ್ತಿ ಮಾಡಲು ಶಾಲೆಗಳಲ್ಲಿ ಹಣದ ಕೊರತೆ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಗ್ಯಾರಂಟಿ ಸಮಿತಿ ರಚಿಸುವ ಅವಶ್ಯಕತೆ ಇದೆಯೇ ಎಂದು ಪ್ರಶ್ನಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಾಡಿಕೆಗಿಂತ ಕಡಿಮೆ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ರೈತರು ಹೆಚ್ಚು ನೀರುಣಿಸುವ ಬೆಳೆಗಳ ಬದಲಾಗಿ ಕಡಿಮೆ ಅವಧಿಯ ಹಾಗೂ ಕಡಿಮೆ ನೀರು ಬಳಸುವ ಅರೆ ನೀರಾವರಿ ಬೆಳೆ ಬೆಳೆಯುವಂತೆ ದಾವಣಗೆರೆ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ರೈತರಿಗೆ ಸಲಹೆ ನೀಡಿದ್ದಾರೆ. ಬಿತ್ತನೆ ಬೀಜ, ರಸಗೊಬ್ಬರ ಬೇಡಿಕೆ, ಕುಡಿಯುವ ನೀರಿನ ಸಮಸ್ಯೆ ಹಾಗೂ ಮೇವು ಲಭ್ಯತೆ ಕುರಿತು ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಡಿಎಪಿ ರಸಗೊಬ್ಬರ ಬದಲು ಕಾಂಪ್ಲೆಕ್ಸ್ ರಸಗೊಬ್ಬರ ಬಳಸುವಂತೆ ಸೂಚಿಸಿದ್ದಾರೆ. ಜೂನ್ ತಿಂಗಳಲ್ಲಿ ವಾಡಿಕೆಯಂತೆ ಆಗಬೇಕಾಗಿದ್ದ ಮಳೆಯಲ್ಲಿ ತೀವ್ರ ಕೊರತೆ ಕಂಡುಬಂದಿದ್ದು ಜಿಲ್ಲೆಯಲ್ಲಿ ಬಿತ್ತನೆ ಪ್ರಮಾಣ ಕೇವಲ ಶೇಕಡ 5.67%. ಪೂರ್ವ ಮುಂಗಾರು ಮತ್ತು ಮುಂಗಾರುಗಳಲ್ಲಿ ಮಳೆಯ ಕೊರತೆ ಉಂಟಾಗಿದ್ದು ಜೂನ್ ಅಂತ್ಯಕ್ಕೆ ಶೇಕಡ 56% ಮಳೆ ಕೊರತೆ ಇದೆ. ಈ ಹಿನ್ನೆಲೆಯಲ್ಲಿ ಮೆಕ್ಕೆಜೋಳ ಮತ್ತು ಭತ್ತದಂತಹ ಅಧಿಕ ನೀರುಣಿಸುವ ಬೆಳೆಗಳ ಬದಲಾಗಿ ರಾಗಿ, ಹುರುಳಿ, ಸಜ್ಜೆ, ನವಣೆ, ಶೇಂಗಾ ಬೆಳೆಗಳನ್ನು ಅಳವಡಿಸಿಕೊಳ್ಳಲು ಅಧಿಕಾರಿಗಳು ರೈತರ ಮನವೊಲಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಇದೇ 24ರಂದು ಇಸ್ರೋ ಹಾಗೂ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆ ಅಡಿಯಲ್ಲಿ ಬ್ರಿಕ್ಸ್ ಬಾಹ್ಯಾಕಾಶ ಸಂಸ್ಥೆಗಳ ಮುಖ್ಯಸ್ಥರ ಸಭೆ ಆಯೋಜಿಸಲಾಗಿದೆ. ಸಭೆಯಲ್ಲಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಭಾಗವಹಿಸಲಿದ್ದಾರೆ. ಬಾಹ್ಯಾಕಾಶ ಸಂಶೋಧನೆ ಅಭಿವೃದ್ಧಿ ಕುರಿತಂತೆ ಸಭೆಯಲ್ಲಿ ಮಹತ್ವದ ಚರ್ಚೆ ನಡೆಯಲಿದೆ. ಕೇಂದ್ರ ಸರ್ಕಾರದ ವಿವಿಧ ಜನಪರ ಯೋಜನೆಗಳನ್ನು ನೇರವಾಗಿ ಸಾರ್ವಜನಿಕರಿಗೆ ತಲುಪಿಸುವ ಉದ್ದೇಶದಿಂದ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ನಾಳೆ ಕೇಂದ್ರ ಸರ್ಕಾರದ ಯೋಜನೆಗಳ ಮೇಳ ಆಯೋಜಿಸಿದ್ದಾರೆ. ಈ ಮೇಳದಲ್ಲಿ ಕೇಂದ್ರ ಸರ್ಕಾರದ ಹಲವು ಪ್ರಮುಖ ಯೋಜನೆಗಳ ಕುರಿತು ಮಾಹಿತಿ ಪ್ರದರ್ಶನ ಏರ್ಪಡಿಸಲು ನಿರ್ಧರಿಸಲಾಗಿದೆ. ಸಂಬಂಧಿತ ಇಲಾಖೆಗಳ ಅಧಿಕಾರಿಗಳು ಸ್ಥಳದಲ್ಲೇ ಉಪಸ್ಥಿತರಿದ್ದು ಸಾರ್ವಜನಿಕರ ಪ್ರಶ್ನೆಗಳಿಗೆ ಉತ್ತರಿಸಿ ಯೋಜನೆಗಳ ಪ್ರಯೋಜನಗಳನ್ನು ಹೇಗೆ ಪಡೆಯಬಹುದು ಎಂಬುದರ ಕುರಿತು ಮಾರ್ಗದರ್ಶನ ನೀಡಲಿದ್ದಾರೆ. ಸಂಸದ ಯದುವೀರ್ ಒಡೆಯರ್ ಮಾತನಾಡಿ, ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳು ಪ್ರತಿಯೊಬ್ಬ ಅರ್ಹ ನಾಗರಿಕನಿಗೂ ತಲುಪುವುದು ಅತ್ಯಂತ ಅವಶ್ಯವಾಗಿದ್ದು ಸಾರ್ವಜನಿಕರು ಈ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡು ಪ್ರಯೋಜನ ಪಡೆಯುವಂತೆ ಮನವಿ ಮಾಡಿದ್ದಾರೆ. ಬೆಂಗಳೂರು ವಾಯುಪಡೆಯ ಅರ್ಜುನ್ ಸಿಂಗ್ ಸ್ಮಾರಕ ಹಾಕಿ ಪಂದ್ಯಾವಳಿ 2026ರ 7ನೇ ಆವೃತ್ತಿಯು ನಾಳೆಯಿಂದ ಜುಲೈ 3ರವರೆಗೆ ನಡೆಯಲಿದೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಏರ್ ಮಾರ್ಷಲ್ ಎಸ್ ಶಿವಕುಮಾರ್, ಈ ಕ್ರೀಡಾಕೂಟವು ಜಾಲಹಳ್ಳಿಯ ಏರ್ ಮಾರ್ಷಲ್ ಅಮಿತ್ ಸಿಂಗ್ ಬಕ್ಷಿ ಹಾಕಿ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು 16 ತಂಡಗಳು ಭಾಗವಹಿಸಲಿವೆ ಎಂದು ತಿಳಿಸಿದ್ದಾರೆ. ಈ ಬಾರಿ ಒಟ್ಟು ಬಹುಮಾನದ ಮೊತ್ತವನ್ನು 7.51 ಲಕ್ಷದಿಂದ 26.25 ಲಕ್ಷ ರೂಪಾಯಿಗೆ ಹೆಚ್ಚಿಸಲಾಗಿದೆ. ಚಾಂಪಿಯನ್ ತಂಡಕ್ಕೆ 10 ಲಕ್ಷ ರೂಪಾಯಿ ನಗದು ಬಹುಮಾನ ದೊರೆಯಲಿದ್ದು ರನ್ನರ್ಸ್ ಅಪ್ ತಂಡಕ್ಕೆ 8 ಲಕ್ಷ ಬಹುಮಾನ ದೊರೆಯಲಿದೆ ಎಂದು ತಿಳಿಸಿದ್ದಾರೆ.
4: The efforts of the Air Force Sports Control Board to conduct this prestigious tournament in a manner befitting its magnitude will bring alive the glorious traditions of Indian hockey. I'm quite sure you will all participate in the true spirit of the game and enhance the beauty of this game. I believe that a collective effort from all of us can take this tournament and more importantly Indian hockey to greater heights in the years to come.
0: Innu hava vartamana. ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆಯಾಗಿದೆ. ದಕ್ಷಿಣ ಒಳನಾಡಿನ ಕೆಲವು ಕಡೆ ಹಾಗೂ ಉತ್ತರ ಒಳನಾಡಿನ ಒಂದೆರಡು ಕಡೆ ಮಳೆಯಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ ಮುಂದಿನ 5 ದಿನಗಳ ಕಾಲ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉಡುಪಿ, ಉತ್ತರ ಕನ್ನಡ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಹಲವೆಡೆ ಭಾರೀ ಮಳೆಯಾಗಲಿದೆ. ಬೆಂಗಳೂರಿನಲ್ಲಿ ಇಂದಿನಿಂದ ಇದೇ 26ರವರೆಗೆ ಕೆಲವೆಡೆ ಹಗುರದಿಂದ ಸಾಧಾರಣ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ನಿರ್ದೇಶಕ ಡಾ ಸಿಎಸ್ ಪಾಟೀಲ್ ಮುನ್ನೆಚ್ಚರಿಕೆ ನೀಡಿದ್ದಾರೆ. ಮಾವಿಗೆ ಬೆಂಬಲ ಬೆಲೆ ನೀಡುವಂತೆ ಆಗ್ರಹಿಸಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ

ಮಾವು ಬೆಳೆಗಾರರು ರಸ್ತೆಗೆ ಮಾವು ಸುರಿದು ಪ್ರತಿಭಟನೆ ನಡೆಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಭಟನಾ ಸ್ಥಳಕ್ಕೆ ಕೂಡಲೇ ಆಗಮಿಸಿ ಬೆಂಬಲ ಬೆಲೆ ಘೋಷಿಸಬೇಕು ಎಂದು ಮಾವು ಬೆಳೆಗಾರರು ಆಗ್ರಹಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೃತಕ ಬುದ್ದಿಮತ್ತೆ ದತ್ತಾಂಶ ವಿಶ್ಲೇಷಣೆಯಿಂದ ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ತರ ಬದಲಾವಣೆ ಸಾಧ್ಯ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಮತ. ಇನ್ನು ಮುಂದೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬಿಡದಿ ಟೌನ್ಶಿಪ್ ವಿಚಾರ, ರೈತರ ಜೊತೆ ಮುಖ್ಯಮಂತ್ರಿ ಚರ್ಚೆಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆಹ್ವಾನ. ಪ್ರಸ್ತಾವಿತ ಮೇಕೆದಾಟು ಯೋಜನೆ ಕುರಿತು ಜಲನ್ಯಾಯ ಮಂಡಳಿ ರಚನೆಗೆ ತಮಿಳುನಾಡು ವಿಧಾನಸಭೆಯಲ್ಲಿ ನಿರ್ಣಯ ಅಂಗೀಕಾರ. ಕರಾವಳಿ ಹಾಗೂ ಒಳನಾಡು ಜಿಲ್ಲೆಗಳಲ್ಲಿ ಇಂದಿನಿಂದ ಇದೇ 26ರವರೆಗೆ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.

0: ವಿವಿಧ ಭಾರತಿ ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
3: ಸಮಯ ಆಗಿದೆ 2:41:12. ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ. ಒಂದೇ ಚಿತ್ರದ ಗೀತೆಗಳನ್ನು ಕೇಳುವ ಚಿತ್ರತಾನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇಂದಿನ ಚಿತ್ರತಾನದಲ್ಲಿ ನಾವು 1991 ತೆರೆ ಕಂಡ ಒಂದು ಕಮರ್ಷಿಯಲ್ ಆಕ್ಷನ್ ಮತ್ತು ಡ್ರಾಮಾವನ್ನು ಒಳಗೊಂಡಂತಹ ಸಿನಿಮಾ ಎಸ್ಪಿ ಭಾರ್ಗವಿ ಚಿತ್ರದ ಗೀತೆಗಳನ್ನು ಆಲಿಸಲಿದ್ದೇವೆ. ಭ್ರಷ್ಟ ವ್ಯವಸ್ಥೆ ಹಾಗೂ ಅಪರಾಧಿಗಳ ವಿರುದ್ಧ ಹೋರಾಡುವ ಒಬ್ಬ ದಿಟ್ಟ ಮಹಿಳಾ ಪೊಲೀಸ್ ಅಧಿಕಾರಿಯ ಕಥೆಯನ್ನ ಈ ಚಿತ್ರವು ಹೊಂದಿದೆ. ಚಿತ್ರ ಬಿಡುಗಡೆಯಾಗಿದ್ದು 1991. ಚಿತ್ರಕ್ಕೆ ಕಥೆಯನ್ನ ಬರೆದು ನಿರ್ದೇಶನ ಮಾಡಿದ್ರು ವಿ ಸೋಮಶೇಖರ್ ಅವರು. ಹಾಗೆ ಚಿತ್ರದ ನಿರ್ಮಾಣವನ್ನ ಎಸ್ ರಾಘವೇಂದ್ರ ಅವರು ಮಾಡಿದ್ರು. ಮುಖ್ಯ ತಾರಾ ಬಳಗದಲ್ಲಿ ಎಸ್ಪಿ ಭಾರ್ಗವಿ ಪಾತ್ರದಲ್ಲಿ ಖಡಕ್ ಪೊಲೀಸ್ ಅಧಿಕಾರಿಯಾಗಿ ಮಾಲಾಶ್ರೀ ಅವರು, ಹಾಗೆ ದೇವರಾಜ್ ಅವರು, ಶ್ರೀನಾಥ್ ಅವರು, ದೊಡ್ಡಣ್ಣ ಅವರು, ಹಾಗೆ ತೂಗುದೀಪ್ ಶ್ರೀನಿವಾಸ್, ಸುಧೀರ್, ಕೀರ್ತಿರಾಜ್, ಧೀರೇಂದ್ರ ಗೋಪಾಲ್, ಸಿಆರ್ ಸಿಂಹ, ಬಾಲಕೃಷ್ಣ ಮತ್ತು ಡಿಸ್ಕೋ ಶಾಂತಿ ಅವರು ಅಭಿನಯಿಸಿದರು. ದೇವರಾಜ್ ಅವರಿಗೆ ಒಂದು ಬ್ರೇಕ್ ಥ್ರೂ ನೀಡಿದಂಥ ಈ ಚಿತ್ರ. ಈ ಚಿತ್ರಕ್ಕಿಂತ ಮೊದಲು ದೇವರಾಜ್ ಅವರು ಹೆಚ್ಚಾಗಿ ಪೋಷಕ ನಟ ಹಾಗೂ ಖಳನಾಯಕನ ಪಾತ್ರಗಳಲ್ಲಿ ನಟಿಸ್ತಾ ಇದ್ರು. ಆದರೆ ಎಸ್ಪಿ ಭಾರ್ಗವಿ ಚಿತ್ರ ಅವರು ನಾಯಕನಾಗಿ ನಟಿಸಿದ ಮೊದಲ ಸಿನಿಮಾ. ಚಿತ್ರದ ಯಶಸ್ಸು ಅವರಿಗೆ ಚಿತ್ರರಂಗದಲ್ಲಿ ಹೀರೋ ಆಗಿ ದೊಡ್ಡ ಬ್ರೇಕ್ ಥ್ರೂ ನೀಡಿತು. ಹಾಗೆಯೇ ಮಾಲಾಶ್ರೀ ಅವರು ಲೇಡಿ ಪೊಲೀಸ್ ಅಧಿಕಾರಿಯಾಗಿ ಅಬ್ಬರಿಸಿದ ಆರಂಭಿಕ ಯಶಸ್ವಿ ಆಕ್ಷನ್ ಸಿನಿಮಾಗಳಲ್ಲಿ ಇದು ಕೂಡ ಒಂದು. ನಾದಬ್ರಹ್ಮ ಹಂಸಲೇಖ ಅವರು ಈ ಚಿತ್ರಕ್ಕೆ ಸಂಗೀತ ನೀಡಿದ್ದು, ಸಾಹಿತ್ಯವನ್ನು ಕೂಡ ಹಂಸಲೇಖ ಅವರೇ ಬರೆದಿದ್ದರು. ಲಹರಿ ಮ್ಯೂಸಿಕ್ ಮೂಲಕ ಬಿಡುಗಡೆಯಾಗಿದ್ದ ಈ ಚಿತ್ರದ ಹಾಡುಗಳು ಸಾಕಷ್ಟು ಜನಪ್ರಿಯತೆಯನ್ನು ಕೂಡ ಪಡೆದಿದ್ವು. ಕೇಳೋಣ ಇಂದಿನ ಚಿತ್ರತಾನದಲ್ಲಿ ಎಸ್ ಪಿ ಭಾರ್ಗವಿ ಚಿತ್ರದ ಗೀತೆಗಳನ್ನು.

ಕಳ್ಳ ಕಳ್ಳ ಕಳ್ಳ ಕಳ್ಳ

ಆಗಿದೆ 2:58:45 ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ ಚಿತ್ರತಾಣದಲ್ಲಿ. ಇಂದು ನಾವು ಎಸ್ಪಿ ಭಾರ್ಗವಿ ಚಿತ್ರದ ಸುಮಧುರವಾದ ಗೀತೆಗಳನ್ನು ಕೇಳಿದ್ವಿ. 3 ಗಂಟೆಗೆ ಸರಿಯಾಗಿ ಈ ಚಿತ್ರತಾಣದೊಂದಿಗೆ ಕಾರ್ಯಕ್ರಮವನ್ನು, ಮಧ್ಯಾಹ್ನದ ಕಾರ್ಯಕ್ರಮವನ್ನು ಮುಗಿಸುವ ಸಮಯ ಬಂದಿದೆ. ಮತ್ತೆ 4 ಗಂಟೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಪರಿಮಳ ಕಾರ್ಯಕ್ರಮದಲ್ಲಿ. 3 ಗಂಟೆಗೆ ಸರಿಯಾಗಿ ಸಖಿ.

ಸಮಯ ಆಗಿದೆ 4:01:39. ಪರಿಮಳ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಕೇಳ್ತಾ ಇದ್ದೀರಿ ಟ್ಯೂನ್ ಮಾಡಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಪರಿಮಳ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದೀನಿ ನಾನು ಆರ್ಜೆ ವಿನುತಾ ಶಶಿಧರ್. ಪರಿಮಳ ಕಾರ್ಯಕ್ರಮದ ಇಂದಿನ ವಿಶೇಷತೆ ಏನು ಅಂತ ಹೇಳೋದಾದರೆ, ಪರಿಮಳ ಕಾರ್ಯಕ್ರಮದಲ್ಲಿ ಇಂದು ಚಂದನವನದಲ್ಲಿ ತೆರೆ ಕಂಡಂತಹ ಹಾಸ್ಯಮಯ ಚಿತ್ರಗಳ ಬಗ್ಗೆ ಮಾತಾಡ್ತಾ ಸಾಗೋಣ. ಹಾಸ್ಯ, ನಗೋದು, ಕಾಮಿಡಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಇಂದಿನ ಯಾಂತ್ರಿಕ ಜೀವನದಲ್ಲಿ ನಗೋದಿರಲಿ, ಎಲ್ಲರೂ ಒಟ್ಟಿಗೆ ಕುಳಿತು ಮಾತಾಡೋದು ನೋಡೋಕೆ ಸಿಗೋದು ತುಂಬಾ ಅಪರೂಪನೇ ಅಲ್ವಾ? ಕೆಲವೊಮ್ಮೆ ಈ ಹಾಸ್ಯಮಯ ಚಿತ್ರಗಳನ್ನು ನೋಡಿ ಮನಸ್ಫೂರ್ತಿ ನಗೋದ್ರಿಂದ ನಮ್ಮಲ್ಲಿರೋ ಅನೇಕ ಒತ್ತಡಗಳು ಕೂಡ ದೂರ ಆಗುತ್ತೆ. ಹಲವಾರು ಚಿತ್ರಗಳು ಹಾಸ್ಯದ ಮೂಲಕ ಸಮಾಜದ ಸಮಸ್ಯೆಗಳನ್ನು ಕೂಡ ತೋರಿಸುತ್ತೆ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಹಾಸ್ಯ ಚಿತ್ರಗಳಿಗೇನೂ ಕೊರತೆ ಇಲ್ಲ. ಹಾಗಾದರೆ ಕನ್ನಡದಲ್ಲಿ ತೆರೆ ಕಂಡ ಯಾವ ಹಾಸ್ಯಮಯ ಚಿತ್ರ ಅಥವಾ ಕಾಮಿಡಿ ಮೂವೀಸ್ ನಿಮಗೆ ಇಷ್ಟ ಆಗಿತ್ತು? ಯಾವ ಚಿತ್ರವನ್ನು ನೋಡಿ ನೀವು ಬಹಳಷ್ಟು ನಕ್ಕಿದ್ರಿ? ಅಥವಾ ಯಾವ ಹೀರೋ ಕಾಮಿಡಿ ರೋಲ್ ಮಾಡಿದ್ರೆ ನಿಮಗೆ ತುಂಬ ಇಷ್ಟ ಆಗುತ್ತೆ? ಅಥವಾ ಯಾವ ಕಾಮಿಡಿಯನ್ ಅಥವಾ ಹಾಸ್ಯ ನಟ ನಿಮಗೆ ತುಂಬ ಇಷ್ಟ ಆಗ್ತಾರೆ ಅಂತ ನೀವು ನಿಮ್ಮ ಅನಿಸಿಕೆಯನ್ನು ಸಂದೇಶದ ಮೂಲಕ ನಮಗೆ ತಿಳಿಸ್ಬೋದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9483091029. 9483091029. ಇದು ನಮ್ಮ ವಾಟ್ಸಪ್ ಸಂಖ್ಯೆ. ಈ ಸಂಖ್ಯೆಗೆ ನಿಮ್ಮ ಸಂದೇಶವನ್ನು ನೀವು ಕಳಿಸ್ಬೋದು ಅಂತ ಹೇಳ್ತಾ ಈಗ ಒಂದು ಗೀತೆ ಮೂಡಿ ಬರ್ತಾ ಇದೆ ಕರೋಡ್ಪತಿ ಚಿತ್ರದಿಂದ. ಎಲ್ಲಾ ರಾಮಾನುಜಂ ಅವರ ಹಾಡುಗಾರಿಕೆಯಲ್ಲಿ ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ಅಭಿಮಾನ್ ರಾಯ್ ಜೀ.

ಕೇವಲ ನಗಿಸೋದಷ್ಟೇ ಅಲ್ಲದೆ ಕುಟುಂಬ ಸಮೇತ ನೋಡಬಹುದಾದ ಹಾಗೂ ಉತ್ತಮ ಸಂದೇಶ ನೀಡುವಂತಹ ಅದ್ಭುತ ಚಿತ್ರಗಳು ಕೂಡ ಕನ್ನಡದಲ್ಲಿ ಬಂದಿವೆ. ಗುರು ಶಿಷ್ಯರು ಚಿತ್ರ ನೀವು ಎಲ್ಲ ಮರೆಯೋಕೆ ಸಾಧ್ಯನೇ ಇಲ್ಲ, ನಾವು ನೀವೆಲ್ಲ ಅಲ್ವಾ. 1981 ತೆರೆ ಕಂಡಂತಹ ಹಿರಿಯ ನಟ ದ್ವಾರಕೀಶ್ ಮತ್ತು ಕರುನಾಡ ಚಕ್ರವರ್ತಿ ಡಾಕ್ಟರ್ ವಿಷ್ಣುವರ್ಧನ್ ಅಭಿನಯದ ಮತಿಹೀನ ರಾಜ ಮತ್ತು ಅವನ ಶಿಷ್ಯರ ಕತೆ ಹೊಂದಿರುವ ಈ ಚಿತ್ರ ಕನ್ನಡದ ಸಾರ್ವಕಾಲಿಕ ಶ್ರೇಷ್ಠ ಕಾಮಿಡಿ ಸಿನಿಮಾ ಅಂತಾನೆ ಹೇಳ್ಬೋದು. ಹಾಗೆಯೇ ಕಾಶಿನಾಥ್ ಅವರ ವಿಭಿನ್ನ ಶೈಲಿಯ ಅನುಭವ ಮತ್ತು ಕೌತುಕ ಚಿತ್ರಗಳು ಡಬಲ್ ಮೀನಿಂಗ್ ಹಾಗೂ ಸಮಾಜಕ್ಕೆ ಸಂದೇಶ ನೀಡುವ ಕಾಮಿಡಿ ಶೈಲಿ ಹೊಸ ಅಲೆಯನ್ನೇ ಸೃಷ್ಟಿಸಿತ್ತು ಅಂತಾನೆ ಹೇಳ್ಬೋದು. ಹಾಗೆಯೇ ಅನಂತ್ನಾಗ್ ಅವರ ಗಣೇಶನ ಮದುವೆ ಗೌರಿ ಗಣೇಶ ಚಿತ್ರ ಕೂಡ, ಹಾಸ್ಯ ಚಕ್ರವರ್ತಿ ಅನಂತ್ನಾಗ್ ಮತ್ತು ನಿರ್ದೇಶಕ ಫಣಿ ರಾಮಚಂದ್ರ ಜೋಡಿಯ ಈ ಸಿನಿಮಾಗಳು ಮಧ್ಯಮ ವರ್ಗದ ಕುಟುಂಬಗಳ ಕಥೆಯನ್ನು ಅತ್ಯಂತ ಹಾಸ್ಯಭರಿತವಾಗಿ ತೆರೆಯ ಮೇಲೆ ತಂದಿಟ್ವು ಅಂತಾನೆ ಹೇಳ್ಬೋದು. ಮೂಡಿ ಬರ್ತಾ ಇದೆ ಗುರು ಶಿಷ್ಯರು ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಕೆ ವಿ ಮಹದೇವನ್ ಅವರ ಸಂಗೀತದ ಗೀತೆ, ಹಾಗೆ ನಿಜತೆಯಾಗಿ ಮೂಡಿ ಬರ್ತಾ ಇದೆ ಜಗ್ಗೇಶ್ ಅವರ ಗಾಯನದಲ್ಲಿ ಬಂಡ ನನಗಂಡ ಚಿತ್ರದ ಗೀತೆ.

ಆಕಾಶವಾಣಿ ವಿವಿಧ ಭಾರತಿ ಕನ್ನಡವನ್ನು ಟ್ಯೂನ್ ಮಾಡಿಕೊಂಡು ಕೇಳ್ತಾ ಇದ್ದೀರಿ. ಪರಿಮಳ ಕಾರ್ಯಕ್ರಮದಲ್ಲಿ ನಾವಿದ್ವಿ. ಹಾಸ್ಯಮಯ ಕನ್ನಡ ಚಲನಚಿತ್ರಗಳು ಹಾಗೆ ನಟಿಸಿದ ಹೀರೋಗಳ ಬಗ್ಗೆ ಕೂಡ ಮಾತಾಡ್ತಾ ಸಾಕ್ತಾ ಇದ್ವಿ. ನಾವು 2000 ಇಸ್ವಿಯಲ್ಲಿ ತೆರೆ ಕಂಡಂತಹ ಯಾರಿಗೆ ಸಾಲುತ್ತೆ ಸಂಬಳ ಚಿತ್ರ ಕೂಡ ಒಂದು ಹಾಸ್ಯಮಯವಾದಂಥ ಚಲನಚಿತ್ರವಾಗಿತ್ತು ಅಂತಲೇ ಹೇಳ್ಬೋದು. ಅನಂತ್ನಾಗ್ ಸುಹಾಸಿನಿ ಶಶಿಕುಮಾರ್ ನಟನೆಯ ಸಂಬಳ ಸಾಲದೆ ಸಾಲದ ಸುಳಿಗೆ ಸಿಲುಕುವ ಮಧ್ಯಮ ವರ್ಗದ ಜನ ಸ್ಥಿತಿಯನ್ನು ನಗೆಗಡಲಲ್ಲಿ ತೇಲಿಸಿದಂತಹ ಸಿನಿಮಾ ಇದು. ಗಂಭೀರ ಮುಖಭಾವ ಇಟ್ಕೊಂಡೇ ಅನಂತ್ನಾಗ್ ಅವರು ಮಾಡುತ್ತಿದ್ದ ಕಾಮಿಡಿ, ಡೈಲಾಗ್ ಡಿಲಿವರಿ ಇಂದಿಗೂ ಅದ್ಭುತ. ಅವರು ನಟಿಸಿದ ಶ್ರಾವಣಿ ಸುಬ್ರಹ್ಮಣ್ಯ ಚಿತ್ರದಲ್ಲೂ ಕೂಡ ಬಹಳಷ್ಟು ಅವರು ಜನರನ್ನು ನಗೆಗಡಲಲ್ಲಿ ತೇಲಿಸಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆಯೇ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ದ್ವಾರಕೀಶ್ ಜೋಡಿ ಕೂಡ ಕಳ್ಳ ಕುಳ್ಳ ಅಂತಲೇ ಜೋಡಿ ಅಂತಲೇ ಪ್ರಸಿದ್ಧರಾಗಿದ್ದ ಜೋಡಿ ಇದು. ಇವರ ಕಾಂಬಿನೇಷನಲ್ಲಿ ಸಿನಿಮಾ ಎಂದರೆ ಅಲ್ಲಿ ನಗುವಿಗೆ ಕೊರತೆ ಇರಲಿಲ್ಲ. ಹಾಗೆಯೇ 90ರ ದಶಕದಿಂದ ಇಂದಿನವರೆಗೂ ತಮ್ಮದೇ ಆದ ವಿಶಿಷ್ಟ ಮ್ಯಾನರಿಸಮ್ ಹಾಗೂ ಲೋಕಲ್ ಸ್ಲ್ಯಾಂಗ್ ಮೂಲಕ ಜನರನ್ನು ನಗಿಸ್ತಾ ಬಂದಿದ್ದಾರೆ ನಮ್ಮ ನವರಸ ನಾಯಕ ಜಗ್ಗೇಶ್ ಅವರು. ಅವರ ಎದ್ದೇಳು ಮಂಜುನಾಥ ಚಿತ್ರ ಇರ್ಬೋದು, ತರಲೆ ನನ್ನ ಮಗ ಇರ್ಬೋದು, ಬಂಡ ನನ್ನ ಗಂಡ ಇರ್ಬೋದು, ಹಾಗೆ ಹಲವಷ್ಟು ಸಿನಿಮಾಗಳಲ್ಲಿ ಹೊಟ್ಟೆ ಹುಣ್ಣಾಗುವಷ್ಟು ಕೂಡ ಅವರು ಜನರನ್ನು ನಗಿಸಿದ್ದಾರೆ. ಮುಂದೆ ಮೂಡಿ ಬರ್ತಾ ಇದೆ ಅನುಪಮಾ ಚಿತ್ರದಿಂದ SP ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಅಶ್ವಥ್ ವೈದಿ ಅವರ ಸಂಗೀತವಿದೆ. ಹಾಗೆಯೇ ಜೊತೆಯಾಗಿ ಮೂಡಿ ಬರ್ತಾ ಇದೆ ರಾಮ ಶ್ಯಾಮ ಭಾಮ ಚಿತ್ರದಿಂದ ಗುರುಕಿರಣ್ ಅವರ ಗಾಯನದಲ್ಲಿ ಹಾಗೆ ಸಂಗೀತ ಕೂಡ ನೀಡಿದ್ದಾರೆ ಗುರುಕಿರಣ್. ಎರಡು ಗೀತೆಗಳು ನಿಮಗಾಗಿ.

ಕಾಫಿ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ ಆಗಿದೆ 4:34. ವಿವಿಧ ಭಾರತಿ ಕನ್ನಡವನ್ನ ಕೇಳ್ತಾ ಇದ್ದೀರಿ. ಹಾಗೆಯೇ ಪರಿಮಳ ಕಾರ್ಯಕ್ರಮದಲ್ಲಿ ಹಾಸ್ಯಮಯ ಚಲನಚಿತ್ರಗಳು ಮತ್ತು ಚಿತ್ರನಟರ ಬಗ್ಗೆ ಕೂಡ ನಾವು ಮಾತಾಡ್ತಾ ಸಾಕ್ತಾ ಇದ್ವಿ. ಪೋಷಕ ನಟನಾಗಿ ಚಿತ್ರರಂಗಕ್ಕೆ ಬಂದು ನಂತರ ವಿಕ್ಟರಿ, ರ್ಯಾಂಬೋ, ಅಧ್ಯಕ್ಷ ಮುಂತಾದ ಚಿತ್ರಗಳ ಮೂಲಕ ಹೀರೋ ಆಗಿ ದೊಡ್ಡ ಯಶಸ್ಸನ್ನು ಕಂಡವರು ಕಾಮಿಡಿ ಕಿಂಗ್ ಶರಣ್ ಅಂತಾನೆ ಹೇಳ್ಬೋದು. ಹಾಗೆಯೇ ಕನ್ನಡದ ಹಾಸ್ಯರತ್ನ ನರಸಿಂಹರಾಜು, ಟೆನ್ನಿಸ್ ಕೃಷ್ಣ, ಸಾಧು ಕೋಕಿಲ, ದೊಡ್ಡಣ್ಣ, ರಂಗಾಯಣ ರಘು, ಬುಲೆಟ್ ಪ್ರಕಾಶ್ ಮತ್ತು ಚಿಕ್ಕಣ್ಣನಂತಹ ಕನ್ನಡದ ಕಾಮಿಡಿ ಸಿನಿಮಾ ಇವರೆಲ್ಲರೂ ಕನ್ನಡದ ಸಿನಿಮಾಗಳ ಪ್ರಾಣವಾಗಿದ್ದಾರೆ ಅಂತಾನೆ ಹೇಳ್ಬೋದು. ಒಂದು ರೀತಿಯಲ್ಲಿ ಇವರು ಯಾರು ಕನ್ನಡ ಚಿತ್ರರಂಗದಲ್ಲಿ ಕಾಮಿಡಿಯನ್ನು ಮಾಡಿದ್ರೆ ಆ ಒಂದು ಪಾತ್ರಗಳನ್ನು ಕೂಡ ಬೇರೆಯವ್ರ ಮೂಲಕ ನೆನೆಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅನ್ಬೋದು. ಕೆಲವೊಂದ್ಸಾರಿ ಅವ್ರು ಎಷ್ಟು ನಕ್ಸ್ ಬಿಡ್ತಿದ್ರು ಅಂದರೆ ಚಿತ್ರರಂಗದಿಂದ ಈಚೆ ಬರಬೇಕಾದ್ರೆ, ಚಿತ್ರಮಂದಿರದಿಂದ ಈಚೆ ಬರಬೇಕಾದ್ರೆ ಅದು ಭಾವನಾತ್ಮಕವಾಗಿ ಎಮೋಷ್ನಲ್ ಆಗಿ ಅಳೆದಿದ್ರು ಕೂಡ ನಕ್ಕಿ ನಕ್ಕಿ ಕಣ್ಣಲ್ಲೆಲ್ಲ ನೀರು ತುಂಬ ಹೋಗಿರ್ತಿತ್ತು. ಅಷ್ಟು ಚೆನ್ನಾಗಿ ಇವರ ಅಭಿನಯ ಇರ್ತಾ ಇತ್ತು ಅಂತಾನೆ ಹೇಳ್ಬೋದು. ಮುಂದೆ ಮೂಡಿ ಬರ್ತಾ ಇದೆ ರ್ಯಾಂಬೋ 2 ಚಿತ್ರದಿಂದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಮತ್ತು ಸಂಗಡಿಗರ ಗಾಯನದಲ್ಲಿ ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತವಿರುವ ಗೀತೆ. ಹಾಗೆಯೇ ಮುಂದೆ ಜೊತೆಯಾಗಿ ಮೂಡಿ ಬರ್ತಾ ಇದೆ ಮನೋ ಅವರ ಗಾಯನದಲ್ಲಿ ರಾಮಾಚಾರಿ ಚಿತ್ರದಿಂದ ಬುರುಡೆ ಬುರುಡೆ ಅನ್ನುವ ಗೀತೆ. ಎರಡು ಬ್ಯಾಕ್ ಟು ಬ್ಯಾಕ್ ಗೀತೆಗಳು ನಿಮಗಾಗಿ.

0: ಏಯ್ ಮೆಲ್ಲಗ್ಬಿಡಿಯೋ
1: ಅಣ್ಣ, ಈ ಹಾಡ್ರದ್ ಹಿಂಗೆ, ಇದರ ತಾಳಾನೆ ಹಿಂಗೆ.
2: ಬುರುಡೆ ಬುರುಡೆ ಬುರುಡೆ ಬುರುಡೇ.

ಸಮಯ ಆಗಿದೆ 4:44. ಆಕಾಶವಾಣಿ ವಿವಿಧ ಭಾರತಿ ಕನ್ನಡ ಕೇಳ್ತಾ ಇದ್ದೀರಿ. ಹಾಗೆ ಪರಿಮಳ ಕಾರ್ಯಕ್ರಮದಲ್ಲಿ ನಾವು ಹಾಸ್ಯಮಯ ಚಲನಚಿತ್ರಗಳು ಹಾಗೆ ಚಿತ್ರನಟರ ಬಗ್ಗೆ ಕೂಡ ಮಾತಾಡ್ತಾ ಸಾಕ್ತಾ ಇದ್ವಿ. ರಮೇಶ್, ಎಸ್ ನಾರಾಯಣ್ ಹಾಗೂ ಮೋಹನ್ ಅಭಿನಯದ ಕೋತಿಗಳು ಸರ್ ಕೋತಿಗಳು, ಕುರಿಗಳು ಸರ್ ಕುರಿಗಳು, ಕತ್ತೆಗಳು ಸರ್ ಕತ್ತೆಗಳು, ಹಾಗೇನೆ ತಿಪ್ಪಾರಳ್ಳಿ ತರ್ಲೆಗಳು, ಚಿಕ್ಕಪೇಟೆ ಸಾಚಾಗಳು ಮುಂತಾದ ಚಲನಚಿತ್ರಗಳು ಕೂಡ ಬಹಳಷ್ಟು ನಗುವನ್ನು ತರಿಸುವಂಥ ಚಲನಚಿತ್ರ ಅಂತಲೇ ಹೇಳ್ಬೋದು. ಹಾಗೆಯೇ ಕಾಮಿಡಿ ಟೈಮ್ ಗಣೇಶ್ ಅಭಿನಯದ ಚೆಲ್ಲಾಟ ಹುಡುಗಾಟ ಚಿತ್ರಗಳು ಕೂಡ ಬಹಳಷ್ಟು ಹಾಸ್ಯಭರಿತ ಕಥೆಯನ್ನು ಹೊಂದಿದ್ವು ಅಂತಲೇ ಹೇಳ್ಬೋದು. ಹಾಗೆ ಇತ್ತೀಚೆಗೆ ತೆರೆ ಕಂಡಂತಹ ಸೂ ಫ್ರಾಮ್ ಸೋ, ಹಾಗೇನೆ ಜಗ್ಗೇಶ್ ಅವರ ಅಭಿನಯದ ಮಠ, ಫ್ರೆಂಚ್ ಬಿರಿಯಾನಿ, ಸೆಲ್ಫಿ ಮಮ್ಮಿ, ಗೂಗಲ್ ಡ್ಯಾಡಿ, ಹಂಬಲ್ ಪೊಲಿಟಿಷಿಯನ್, ನಾಗರಾಜ್, ಹಾಗೆ ನೀರು ದೋಸೆ, ಬಹಳಷ್ಟು ಚಲನಚಿತ್ರಗಳು ಕೂಡ ಚಿತ್ರ ರಸಿಕರಿಗೆ ನಗೆಯ ರಸದೌತಣವನ್ನೇ ಬಡಿಸಿದ್ವು ಅಂತಾನೆ ಹೇಳ್ಬೋದು. ಮೂಡಿ ಬರ್ತಾ ಇದೆ ಚೆಲ್ಲಾಟ ಚಿತ್ರದಿಂದ ಮುರಳಿ ಮೋಹನ್ ಮತ್ತು ಶಮಿತಾ ಅವರ ಗಾಯನದಲ್ಲಿ ಗುರುಕಿರಣ್ ಅವರ ಸಾಹಿತ್ಯ ಮತ್ತು ಸಂಗೀತದ ಗೀತೆ.

ನಾನು ಮೆಚ್ಚುವ ಹಾಸ್ಯನಟ ಇವರು. ಅನಂತರದ ಕಲಾವಿದರುಗಳು ಮುಸ್ಸರಿ ಕೃಷ್ಣಮೂರ್ತಿ, ಎನ್ ಎಸ್ ರಾವ್ ಹಾಗೆ ಸಾಧು ಕೋಕಿಲ ಎಲ್ಲರೂ ಅತ್ಯುತ್ತಮರು ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ವಿಶ್ವನಾಥ್ ಚಿತ್ರದುರ್ಗದಿಂದ ಅಣ್ಣಾವ್ರ ನೈಜ ಹಾಸ್ಯದ ಬಂಗಾರದ ಪಂಜರ, ಗುರು ಶಿಷ್ಯರು, ನರಸಿಂಹರಾಜು ನಟಿಸಿದ ಚಿತ್ರಗಳು ಇವರಿಗೆ ಇಷ್ಟ ಆಗುತ್ತಂತೆ. ಹಾಗೆಯೇ ಹಾಸ್ಯರತ್ನ ಆಮೇಲೆ ಟೆನ್ನಿಸ್ ಕೃಷ್ಣ ನರಸಿಂಹರಾಜು ಜಗ್ಗೇಶ್ ಇವರ ಪ್ರತಿ ಸಿನಿಮಾದಲ್ಲೂ ಹಾಸ್ಯ ಇರುತ್ತೆ ಅಂತ ಕಲಬುರಗಿಯಿಂದ ಚಂದುಲಾಲ್ ಅವರು ಸಂದೇಶವನ್ನು ಕಳಿಸಿದರೆ, ಹರೀಶ್ ಮಲ್ಲೇಶ್ವರಂಯಿಂದ ಹೇಳ್ತಾ ಇದ್ದಾರೆ, ಹಾಸ್ಯ ಪ್ರಧಾನ ಭಕ್ತಿ ಪ್ರಧಾನ ಚಿತ್ರಗಳು ಬರುವುದು ಕಡಿಮೆ ಆಗಿದೆ. ನಾವು ದಿನನಿತ್ಯದ ಜಂಜಾಟದ ನಡುವೆ ಮಚ್ಚು ಲಾಂಗು ಪ್ರೀತಿ ಪ್ರೇಮ ಅಂತ ಬೇಜಾರಾಗಿದೆ. ಹಾಸ್ಯದ ಚಿತ್ರ ಬಂದರೆ 2 ಗಂಟೆ ಸಂತೋಷವಾಗಿ ನಕ್ಕು ಮನಸ್ಸು ಹಗುರಗೊಳಿಸಿಕೊಳ್ಳಬಹುದು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಕಾರ್ಯಕ್ರಮ ಚೆನ್ನಾಗಿತ್ತು, ಪ್ರಸಾರವಾದ ಹಾಡುಗಳು ಸೂಪರ್ ಅಂತ ಹೇಳ್ತಿದ್ದಾರೆ ತೀರ್ಥೇಶ್ ಚನ್ನಪಟ್ಟಣದಿಂದ. ಹಾಗೆ ವಾಣಿಶ್ರೀ ಧಾರವಾಡದಿಂದ ಕೂಡ ಸಂದೇಶ ಕಳಿಸಿದ್ದಾರೆ, ರಾಮ ಶ್ಯಾಮ ಭಾಮ ಹಾಗೆ ರಾಮಾಚಾರಿ ಚಿತ್ರದ ಹಾಡುಗಳು ಸೂಪರ್ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ.

ಕೊಟ್ಟರೆ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಸಮಯ ಆಯಿತು ಈಗ 4:52. ಪರಿಮಳ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಸಂದೇಶವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಮಧ್ಯಾಹ್ನದ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ಜೆ ವಿನುತಾ ಶಶಿಧರ್. ನಿಮಗೆ ಟಾಟಾ ಬಾಯ್ ಬಾಯ್ ಹೇಳೋ ಸಮಯ ಬಂದಾಯಿತು. ಜೊತೆಗೆ ಎರಡು ಸುಮಧುರವಾದ ಗೀತೆಗಳು ಕೂಡ ಪ್ಲೇಲಿಸ್ಟಲ್ಲಿ ನಿಮಗೋಸ್ಕರ ಕಾಯ್ತಾ ಇದ್ದಾವೆ ಅಂತ ಹೇಳ್ತಾ ಮತ್ತೆ ಮುಂದೆ ಸ್ಟುಡಿಯೋಗೆ ಬಂದಾಗ ನಿಮ್ಮೆಲ್ಲರನ್ನ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಇವತ್ತು ಇಲ್ಲಿಗೆ ಮಧ್ಯಾಹ್ನದ ಪ್ರಸಾರ ಕಾರ್ಯಕ್ರಮವನ್ನು ಪರಿಮಳ ಕಾರ್ಯಕ್ರಮದೊಂದಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಎಲ್ಲರಿಗೂ ಟಾಟಾ ಬಾಯ್ ಬಾಯ್. ಶುಭ ಸಂಜೆ ಎಲ್ಲರಿಗೂ. ಒಳ್ಳೆಯದಾಗಲಿ. ಮೂಡಿ ಬರ್ತಾ ಇದೆ ಬಿ ಜಯಶ್ರೀ ಅವರ ಗಾಯನದಲ್ಲಿ ಬೋಂಡಾನಾ ಡುಮ್ಮಿನಾ ಅನ್ನೋ ಗೀತೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗಾಗಿ.

11 ರಾಷ್ಟ್ರಗಳು ಭಾಗವಹಿಸಿವೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನವದೆಹಲಿಯಲ್ಲಿ ನಾಳೆ ಭಾರತೀಯ ರಾಷ್ಟೀಯ ಕೃಷಿ ಸಹಕಾರ ಮಾರುಕಟ್ಟೆ ಒಕ್ಕೂಟ ನಫೆಡ್ ಹರಾಜು ಪೋರ್ಟಲ್ ಉದ್ಘಾಟಿಸಲಿದ್ದಾರೆ. ಗಲ್ಫ್ ರಾಷ್ಟಗಳ ಸಿಬಿಎಸ್ಇ ವಿದ್ಯಾರ್ಥಿಗಳಿಗೆ ಕೇಂದ್ರ ಸರ್ಕಾರ ಹೊಸ ನೀತಿಯನ್ನು ಜಾರಿಗೊಳಿಸಿದ ಬಳಿಕ ಸಿಬಿಎಸ್ಇ ಫಲಿತಾಂಶ ತಡೆ ಹಿಡಿಯುವ ಅರ್ಜಿಯನ್ನು ಸುಪ್ರೀಂಕೋರ್ಟ್ ವಜಾಗೊಳಿಸಿದೆ. ಸುರಕ್ಷತೆ ಮತ್ತು ಕಾರ್ಯಾಚರಣೆ ದಕ್ಷತೆ ಹೆಚ್ಚಿಸುವ ಉದ್ದೇಶದಿಂದ ಪೂರ್ವ ಕರಾವಳಿ ರೈಲ್ವೆಯ 631 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸ್ವಯಂಚಾಲಿತ ರೈಲು ರಕ್ಷಣಾ ವ್ಯವಸ್ಥೆ ಕವಚ್ ಅಳವಡಿಕೆಗೆ ಭಾರತೀಯ ರೈಲ್ವೆ ಅನುಮೋದನೆ ನೀಡಿದೆ. ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಪ್ರಧಾನಿ ಹುದ್ದೆಗೆ ಹಾಗೂ ಲೇಬರ್ ಪಕ್ಷದ ನಾಯಕರ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಘೋಷಿಸಿದ್ದಾರೆ. ನೂತನ ಪ್ರಧಾನಿ ಅಧಿಕಾರ ವಹಿಸಿಕೊಳ್ಳುವವರೆಗೆ ಹುದ್ದೆಯಲ್ಲಿ ಮುಂದುವರಿಯುವುದಾಗಿ ಘೋಷಿಸಿದ್ದಾರೆ. ತಮಿಳುನಾಡಿನ ತಿರುವಳ್ಳೂರಿನಲ್ಲಿ ಸಂಭವಿಸಿದ ಅಮೋನಿಯಾ ಅನಿಲ ಸೋರಿಕೆ ಘಟನೆಯಲ್ಲಿ 5 ಕಾರ್ಮಿಕರು ಮೃತಪಟ್ಟಿದ್ದು ಒಡಿಶಾ ಕಾರ್ಮಿಕರ ಕುಟುಂಬಕ್ಕೆ ಅಲ್ಲಿನ ಸರ್ಕಾರ 4 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ನಲ್ಲಿ ಇಂದು ಅರ್ಜೆಂಟೀನಾ ತಂಡ ಆಸ್ಟ್ರಿಯಾ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ರಾತ್ರಿ 10:30 ಆರಂಭವಾಗಲಿದೆ. ಇನ್ನೊಂದು ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಇರಾಕ್ ತಂಡಗಳು ಸೆಣಸಲಿವೆ. ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
3: ಪ್ರೀತಿ ಕೇಳುಗರೇ, ನಿಮ್ಮೆಲ್ಲರಿಗೂ ಶುಭ ಸಂಜೆ ಹಾಗೂ ಸಂಜೆಯ ಈ ಪ್ರಸಾರ ಕಾರ್ಯಕ್ಕೆ ಸ್ವಾಗತ. ಕಾರ್ಯಕ್ರಮ ಆರಂಭಕ್ಕೂ ಮುನ್ನ ಇವತ್ತು ಮತ್ತು ನಾಳೆ ಯಾವೆಲ್ಲ ಕಾರ್ಯಕ್ರಮಗಳು ನಿಮಗಾಗಿ ಕಾಯ್ತಾ ಇದ್ದಾವೆ ಅಂತ ನೋಡೋಣ ಬನ್ನಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸೇಫ್ ಡ್ರೈವ್ ಆರಂಭ ಆಗುತ್ತೆ ರಾತ್ರಿ 8 ಗಂಟೆವರೆಗೂ. ಇದರಲ್ಲಿ ಮೊದಲನೇದಾಗಿ ಹಳೆಯ ಚಿತ್ರಗೀತೆಗಳನ್ನು ಕೇಳಬಹುದು. 6:02 ಗಾನ ಬಜಾನ. ಇಂದು 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ಇರುತ್ತೆ ನ್ಯಾಯವಾಣಿ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ಅವರದು, ನಿರ್ಮಾಣ ಎಂ ಶಿವರಾಮ್. 8:02 ಭಾವಚಿತ್ತಾರ ಭಾವಗೀತೆಗಳ ಕಾರ್ಯಕ್ರಮ. 9:15 ಹಿಂದಿ ಮೆಲೋಡೀಸ್. 10:02 ಪ್ರೇಮ ಗೀತೆಗಳ ಕಾರ್ಯಕ್ರಮ. ಪ್ರೇಮ ನಿನಾದ ಮೂಡಿಬರಲಿದೆ. ಇನ್ನು ನಾಳೆ ಅಂದರೆ 23 ಮಂಗಳವಾರ ಯಾವೆಲ್ಲ ಕಾರ್ಯಕ್ರಮಗಳಿದೆ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ 6:05 ಭಕ್ತಿಗೀತೆಗಳ ನಾದೋಪಾಸನೆ ಕಾರ್ಯಕ್ರಮ. ಇದಾದ ನಂತರ 7:15 ಶುಭೋದಯ ಕರ್ನಾಟಕ. ಇದರಲ್ಲಿ ಮೊದಲನೇದಾಗಿ ಕನ್ನಡ ರತ್ನ ಭಂಡಾರ, ಅದಾದ ಮೇಲೆ ಭಾವಗೀತೆಗಳು ಪ್ರಸಾರವಾಗುತ್ತೆ. ನಂತರ ಚಿತ್ರಗೀತೆಗಳು. 9:00-10:00 ಇಂದಿನ ವಿಶೇಷ ಇರುತ್ತೆ. 10:02-11:00 ಹಳೆಯ ಚಿತ್ರಗೀತೆಗಳ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳು. 11:02-11:30 ಕಲಾಭಾರತಿ. 12:05 ಕರೆಗೊಂದು ಹಾಡು. ನಾಳೆ ಮಧ್ಯಾಹ್ನ ಗೇಮ್ ಶೋನಲ್ಲಿ 1:20 ರಸಪ್ರಶ್ನೆ ಕೇಳಬಹುದು. ಸ್ಪಂದನ ಇಮೇಲ್ ಆಧಾರಿತ, ಇಮೇಲ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮ ನಾಳೆ ಮಧ್ಯಾಹ್ನ 2:15. ಚಿತ್ರತಾನ ಒಂದೇ ಚಿತ್ರದ ಹಾಡುಗಳು. 2:40-3:00 ಹಿಂದಿ ಕಾರ್ಯಕ್ರಮ ಸಖಿ ಸಹೇಲಿ ಮಧ್ಯಾಹ್ನ 3:00.

ನಾಲ್ಕು ಗಂಟೆವರೆಗೂ ಮೂಡಿ ಬರುತ್ತೆ. ಪರಿಮಳ ನಾಳೆ ಸಂಜೆ 4-5 ಗಂಟೆವರೆಗೂ, 5:02 ನಿಮಿಷದಿಂದ 8 ಗಂಟೆವರೆಗೂ ಸೇಫ್ ಡ್ರೈವ್. ಮೊದಲಿಗೆ ಓಲ್ಡ್ ಇಸ್ ಗೋಲ್ಡ್ ಅದರಲ್ಲಿ.

5:40 ನ್ಯಾಯವಾಣಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಅವರದು, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ್ ನಾರಾಯಣ ಅವರದು. 6:02 ಗಾನ ಭಜನ ಇರುತ್ತೆ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ. 7:22 ಕಗ್ಗದ ಸಿರಿ. ನಾಳೆ ರಾತ್ರಿ 8:02 ನಿಮ್ಮ ಆಯ್ಕೆ, ಕರೆ ಮಾಡಿ ನಿಮ್ಮ ನೆಚ್ಚಿನ ಹಾಡುಗಳನ್ನು ಕೇಳಬಹುದು. 9:15 ಹಿಂದಿ ಮೆಲೋಡೀಸ್, 10:02 ಪ್ರೇಮ ಗೀತೆಗಳ ಪ್ರೇಮ ನಿನಾದ ಕಾರ್ಯಕ್ರಮ ಇರುತ್ತೆ. ಇದಾಗಿತ್ತು ಇಂದು ಮತ್ತು ನಾಳೆ. ನಮ್ಮ ನಿಲಯದಿಂದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೋಸ್ಕರ ಮೂಡಿಬರಲಿರುವ ಕಾರ್ಯಕ್ರಮಗಳ ವಿವರಣೆ. ಸಮಯ 5:07 ಆಗಿದೆ. ಹಳೆಯ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ. 6:00 ನಿಮಗೋಸ್ಕರ ಮಧುರವಾದ ಹಳೆಯ ಗೀತೆಗಳು ಮೂಡಿಬರಲಿದೆ. ಹೇಳ್ತಾರಲ್ಲ, ಬೆಲ್ಲ ಎಲ್ ಕಡದ್ರೂ ಸಿಹಿ, ಹಾಗೆ ಹಳೆ ಹಾಡು ಯಾವುದೇ ಆಗಿರಲಿ ಕೇಳೋಕ್ಕೆ ಅಷ್ಟೇ ಮಧುರವಾಗಿರುತ್ತೆ. ಮೊದಲನೇ ಗೀತೆ ನಿಮಗಾಗಿ.

ಸ್ಕೂಲ್ ಮಾಸ್ಟರ್ ಚಿತ್ರದ ಹಾಡಿದಾಗಿತ್ತು. ಸೂಲಮಂಗಲಂ ರಾಜಲಕ್ಷ್ಮಿ ಅವರು ಹಾಡಿದರು. ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳ ಸಾಹಿತ್ಯ, ಟಿ ಜಿ ಲಿಂಗಪ್ಪ ಅವರ ಸಂಗೀತ ಈ ಹಾಡಿಗಿತ್ತು. ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮನ ಕೇಳ್ತಾ ಇದ್ದೀರಾ. ಮುಂದಿನ ಗೀತೆ

ಬಡವರ ಬಂಧು ಚಿತ್ರದ ಹಾಡಿದಾಗಿತ್ತು. ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿ ಹಾಡಿದ್ರು. ಚಿವುದೇಶಂಕರ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತದಲ್ಲಿ. ರಾಜ್ಕುಮಾರ್ ಭಾರತಿ ಮತ್ತು ಪಿ ಸುಶೀಲ ಅವರು ಹಾಡಿರುವ, ಚಿವುದೇಶಂಕರ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತ ಇರುವ ತಾಯಿಯ ಹೊಣೆ ಚಿತ್ರದ ಒಂದು ಹಾಡು ನಿಮಗಾಗಿ.

ಈಗ ನೀವು ಕೇಳಿದಂತಹ ಹಾಡು ಬ್ರಹ್ಮಾಸ್ತ್ರ ಚಿತ್ರದಾಗಿತ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರು ಹಾಡಿದರು. ಆರ್ ಎನ್ ಜಿ ಗೋಪಾಲ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತದಲ್ಲಿ.

ಇಂಥ ಹಾಡುಗಳನ್ನ ಕೇಳ್ತಾ ಇದ್ರೆ ನಮ್ಮ ತನುವು ಹೂವಾಗುತ್ತೆ, ನಮ್ಮ ಮನಸ್ಸು ಜೇನಾಗುತ್ತೆ ಅಲ್ವಾ? ಹಳೆ ಹಾಡುಗಳ ಮೂಡಿನೇ ಅಂಥದ್ದು. ಈಗ ನೀವು ಕೇಳಿದಂತಹ ಹಾಡು ಆಟೋರಾಜ ಚಿತ್ರದಾಗಿತ್ತು. ಎಸ್ ಜಾನಕಿ ಅವರು ಹಾಡಿದ್ರು, ರಾಜನಾಗೇಂದ್ರ ಅವರ ಸಂಗೀತ, ಚಿ ಉದಯಶಂಕರ್ ಅವರ ಸಾಹಿತ್ಯದಲ್ಲಿ.

ಮಂಜುಳಾ ಗುರುರಾಜ್ ಮತ್ತು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ರು. ನೀ ಬರೆದ ಕಾದಂಬರಿ ಚಿತ್ರದ ಹಾಡನ್ನು ನೀವೀಗ ಕೇಳಿದ್ವಿ. ಚಿವುದೇಶಂಕರ್ ಅವರು ಈ ಹಾಡನ್ನು ಬರೆದಿದ್ರು. ಎಂ ರಂಗಾರಾವ್ ಅವರು ಸಂಗೀತ ಸಂಯೋಜನೆ ಮಾಡಿದರು. ಈಗ ಒಂದು ಹಿತವಾದ ನುಡಿ. ಇದಾದ ನಂತರ 5:40 ಸರಿಯಾಗಿ ನ್ಯಾಯವಾಣಿ ಪ್ರಸಾರವಾಗುತ್ತೆ.

0: ನಮ್ಮ ಮಾತೇ ನಮ್ಮ ಮಾತೆ, ಆಡುವ ಮಾತು ಒಳ್ಳೆಯ ಮಾತೇ ಆಗಿರಲಿ. ಮಾತಿನ ಮಹತ್ವದಿಂದಲೇ ಮಿತ್ರರು ಹಾಗೂ ಶತ್ರುಗಳು ಒದಗಿ ಬರುವುದು. ನಾಲಗೆಯ ತುದಿಯಲ್ಲಿ ಲಕ್ಷ್ಮೀ ನೆಲೆಸಿದ್ದಾಳೆ ಎನ್ನುತ್ತದೆ ಶಾಂಗ್ರದರ ಪದ್ಧತಿ. ಮಾತಿನಿಂದ ನಗೆ, ಮಾತಿನಿಂದ ಹಗೆ ಎಂದಿದ್ದಾನೆ ಕವಿ ಸರ್ವಜ್ಞ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರು. ಸರ್ ನಮಸ್ಕಾರ.
3: ನಮಸ್ಕಾರ.
2: ಈಗ ಹಿಂದಿನ ಸಂಚಿಕೆಗಳಲ್ಲಿ ನಾವು ಈ ಮಾದಕ ವಸ್ತುಗಳ ಸೇವನೆ ವಿಷಯವಾಗಿ ಮಾತಾಡ್ತಾ ಇದ್ವಿ. ಅದು ಚಟವಾಗಿ ಪರಿವರ್ತನೆ ಆಗ್ಬಿಡ್ಬೋದು, ಆಗ ವಿದ್ಯಾರ್ಥಿ ಅಥವಾ ವ್ಯಕ್ತಿಯನ್ನ ಶಿಕ್ಷೆ ನೀಡೋದಕ್ಕಿಂತ ಅದನ್ನು ಯಾವ ರೀತಿಯಲ್ಲಿ ಅವರಿಗೆ ಕಾನೂನಿನಡಿನಲ್ಲಿ ಯಾವುದೇ ಒಂದು ಪ್ರಕರಣ ದಾಖಲಾದರೂ ಕೂಡ ಹೇಗೆ ಪರ್ಯಾಯ ಮಾರ್ಗದ ಮೂಲಕವಾಗಿ ಅವನನ್ನು ಹೊರಗಡೆ ಬಿಡಿಸ್ಕೊಂಡು ಬರಬೇಕು ಅಂತ ಅನ್ನೋದು ಕೂಡ ಕೆಲಸಲ ಯೋಚನೆ ಮಾಡ್ತೀವಿ ನಾವು. ಇದ್ರ ಬಗ್ಗೆ ಏನು ಹೇಳ್ಬೋದು ಸರ್ ತಾವು?
3: ಒಂದು ಏನಂದ್ರೆ, ಇವತ್ತು ಈಗ ನಾರ್ಕೋಟಿಕ್ ಡ್ರಗ್ಸ್ ಅಥವಾ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್, ಈ ಮಾದಕ ವಸ್ತುಗಳು ಬಹಳಷ್ಟು ವಿಸ್ತೃತವಾಗಿ ದೇಶದ ಯುವಜನತೆಯನ್ನ ಬಲಿ ಕೊಡ್ತಾ ಇದೆ. ಒಬ್ಬ ವಿದ್ಯಾರ್ಥಿ ಅಥವಾ ಒಬ್ಬ ಯುವಕ ಯುವತಿ ನಿಜವಾಗಿ ಈ ಚಟಕ್ಕೆ ಒಳಗಾಗಿದ್ದಾರೆ ಅಂತ ಹೇಳಿದ್ರೆ, ಈ NDPS ಆಕ್ಟ್ನ ಸೆಕ್ಷನ್ 39 ಅಡಿಯಲ್ಲಿ ಚಟಕ್ಕೆ ಒಳಗಾಗಿದ್ದಾರೆ ಎಂದು ವೈದ್ಯಕೀಯವಾಗಿ ಸಾಬೀತಾದ್ರೆ ನ್ಯಾಯಾಲಯ ಜೈಲಿಗೆ ಕಳಿಸುವ ಬದಲು ಆ ವ್ಯಕ್ತಿಯನ್ನು ಸರ್ಕಾರಿ ಡಿ ಅಡಿಕ್ಷನ್ ಸೆಂಟರ್ಗಳಿಗೆ ಕಳಿಸಬಹುದು. ಆದರೆ ಈ ಡಿ ಅಡಿಕ್ಷನ್ ಸೆಂಟರ್ಗಳಿಗೆ ಕಳಿಸಬೇಕಾದ್ರೆ ಒಂದು ವೈದ್ಯರಿಂದ ಚಟದ ಬಗ್ಗೆ ಪ್ರಮಾಣ ಪತ್ರ ಬೇಕಾಗುತ್ತೆ. ಡಿ ಅಡಿಕ್ಷನ್ ಸೆಂಟರ್ನಲ್ಲಿ ಚಿಕಿತ್ಸೆ ಪಡೆಯಲು ಸ್ವಯಂ ಪ್ರೇರಣೆಯಿಂದ ಒಪ್ಪಿಗೆ ಆ ವ್ಯಕ್ತಿ ನೀಡಬೇಕಾಗ್ತದೆ. ಮತ್ತು ಕಾನೂನಿನ ಒಬ್ಬ ವಕೀಲರ ಮೂಲಕ ನ್ಯಾಯಾಲಯದ ಮುಂದೆ ಈ ವಿಷಯವನ್ನು ಪ್ರಸ್ತುತಪಡಿಸಬೇಕಾಗುತ್ತೆ. ಇಲ್ಲಿ ಮನೆಯವರು ಕೂಡ ಇದರ ತುಂಬ ಜವಾಬ್ದಾರಿಯನ್ನು ಪಡ್ಕೊಳ್ಬೇಕು. ಒಂದು, ಚಿಕಿತ್ಸೆಗೆ ಮಕ್ಕಳನ್ನು ಪ್ರೋತ್ಸಾಹಿಸುವಂಥದ್ದು, ನ್ಯಾಯಾಲಯ ಇದಕ್ಕೆ ಸಾಕಷ್ಟು ಅನುಕೂಲಗಳನ್ನು ಮಾಡಿಕೊಡುತ್ತದೆ. ಖಂಡಿತವಾಗಿಯೂ ಮಕ್ಕಳ ಚಟದ ಇತಿಹಾಸ, ಹಿಂದಿನ ಚಿಕಿತ್ಸೆ ದಾಖಲೆಗಳು ಇದ್ದರೆ ಅದನ್ನು ಕೂಡ ಜೋಪಾನ ಮಾಡಿ ಸೂಕ್ತ ವೈದ್ಯಕೀಯ ಪರೀಕ್ಷೆಗೆ ಮತ್ತು ಕೌನ್ಸೆಲಿಂಗ್ಗಳಿಗೆ ಮಕ್ಕಳನ್ನು ಹಾಜರುಪಡಿಸಬೇಕು. ಕುಟುಂಬದ ಬೆಂಬಲ ಇದೆ ಅನ್ನುವಂಥದ್ದು ಕೂಡ ನ್ಯಾಯಾಲಯದ ಮುಂದೆ ತೋರಿಸಿಕೊಡಿ. ಯಾಕಂದರೆ ಇಂಥ ಚಟಕ್ಕೆ ಬೀಳುವಂಥದ್ದು ಯಾರೂ ಬೇಕು ಬೇಕು ಅಂತ ಬೀಳುವುದಿಲ್ಲ. ಹಾಗಾಗಿ ಮಕ್ಕಳನ್ನು ಒಬ್ಬ ಅಲ್ಲಿಂದೇ ಬಿಟ್ಟು ಬಿಡದೆ ಸೂಕ್ತ ಕೌನ್ಸೆಲಿಂಗ್ ಮತ್ತು ವೈದ್ಯಕೀಯ ಚಿಕಿತ್ಸೆ ಮೂಲಕ ಅವರನ್ನು ಮತ್ತೆ ಮುಖ್ಯವಾಹಿನಿಯಲ್ಲಿ ತರಲಿಕ್ಕೆ ಕುಟುಂಬದವರು ಮತ್ತು ಸಮಾಜ ಸಾಕಷ್ಟು ಪ್ರಯತ್ನಗಳನ್ನು ಮಾಡಬೇಕು ಅಂತ ಹೇಳ್ಕೊಳ್ತೀವಿ.
2: ಈಗ ಮಾದಕ ಚಟಗಳ ದಾಸರಾಗಿ ಇಡೀ ಜೀವನವನ್ನು, ತಮ್ಮ ಓದನ್ನು ಮತ್ತು ತಮ್ಮ ಬದುಕನ್ನು ಹಾಳು ಮಾಡಿಕೊಂಡು ವಾಪಸ್ ಬರದೇ ಇರೋ ರೀತಿಯಲ್ಲಿ ಆಗಬಾರ್ದು, ಏನೋ ಆರಂಭದಲ್ಲಿನೇ ಎಚ್ಚರಿಕೆ ಪಡ್ಕೊಳ್ಬೇಕು. ಮತ್ತು ಮಾನಸಿಕ ಚಿಕಿತ್ಸೆ ಅಂತ ಹೇಳಿದ್ರಲ್ಲ, ಅದು ಕೂಡ ಸಿಗಬೇಕಾಗತ್ತೆ. ಮತ್ತು ಸಮಾಜ ಅವರಿಗೆ ಏನೋ ಆರಂಭದಲ್ಲಿ ಏನೋ ತಪ್ಪಾಗೋಯ್ತು, ಹುಡುಗ ಚೆನ್ನಾಗಿದ್ದಾನೆ, ಅದು ಹುಡುಗಿ ಚೆನ್ನಾಗಿದ್ದಾಳೆ ಅಂತಂತಾನೆ ಒಂದು ಭಾವನೆ ಇಟ್ಕೊಂಡು ಅವರಿಗೆ ಚಿಕಿತ್ಸೆ ಕೊಡಬೇಕಾಗತ್ತೆ. ಸಮಾಜದ ದೃಷ್ಟಿಕೋನ ಕೂಡ ಬದಲಾವಣೆ
3: ಆಗಬೇಕು.
2: ಮತ್ತು ಅತಿಯಾಗಿ ಈ ಚಟದ ದಾಸರಾದರೆ ಅವ್ರನ್ನ ಖಂಡಿತವಾಗಿ ಬಿಡಿಸ್ಕೊಂಡು ಬರೋ ಕರ್ತವ್ಯ ನಮ್ಮ ವ್ಯವಸ್ಥೆಯದು ಇದೆ ಅಂತ ಹೇಳಿ ಅನ್ಕೊಂಬೋಣ. ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಶ್ರೋತೃಗಳ ಪರವಾಗಿ ನಿಮಗೆ ಧನ್ಯವಾದಗಳು.
3: ಕೃಷ್ಣ
2: ಪ್ರಸಾದ್ ಅವರೇ, ನಮಸ್ಕಾರ.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
4: ಹಳೆಯ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಮುಂದಿನ ಗೀತೆ

0: ನೀನಿರು ಎಂದು ಸ್ನೇಹದಿಂದಿರು.
1: So what is life? Life is a game. Then play it as a
0: ಹಗಲು ಇರುಳು.

ಸಿಂಗಾಪುರದಲ್ಲಿ ರಾಜಕುಳ್ಳ ಚಿತ್ರದ ಹಾಡನ್ನ ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಕೆ ಜೆ ಯೇಸುದಾಸ್ ಅವರು ಹಾಡಿದ್ರು. ರಾಜ ನಾಗೇಂದ್ರ ಅವರ ಸಂಗೀತ ಚಿ ಉದಯಶಂಕರ್ ಅವರ ಸಾಹಿತ್ಯದಲ್ಲಿ. ಮುಂದಿನ ಗೀತೆ ಬಯಸದೆ ಬಂದ ಭಾಗ್ಯ ಚಿತ್ರದು. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರು ಹಾಡಿದ್ದಾರೆ. ರಾಜ ನಾಗೇಂದ್ರ ಅವರ ಸಂಗೀತ ಚಿ ಉದಯಶಂಕರ್ ಅವರ ಸಾಹಿತ್ಯದಲ್ಲಿ.

ದೇವರ ಆಟ ಚಿತ್ರದ ಹಾಡು ಕೇಳಿದ್ರಿ. ಹಾಡಿಗೆ ಧನಿಯಾಗಿದ್ದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು, ಆಲಾಪನೆಗೆ ಧನಿಯಾಗಿದ್ದು ಪಿ ಸುಶೀಲ ಅವರು, ಚಿವುದೇಶಂಕರ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತ ಈ ಹಾಡಿಗಿತ್ತು. ಇಂದಿನ ಕಾರ್ಯಕ್ರಮದ ಕೊನೆಯ ಗೀತೆ

ಸಂಪತ್ತಿಗೆ ಸವಾಲ್ ಚಿತ್ರದ ಹಾಡಿದಾಗಿತ್ತು. ಎಸ್ ಜಾನಕಿ ಮತ್ತು ಪಿ ವಿ ಶ್ರೀನಿವಾಸ್ ಅವರು ಹಾಡಿದರು. ಜಿ ಕೆ ವೆಂಕಟೇಶ್ ಅವರ ಸಂಗೀತ, ಚಿ ಉದಯಶಂಕರ್ ಅವರ ಸಾಹಿತ್ಯದಲ್ಲಿ. ಇಲ್ಲಿಗೆ ಇಂದಿನ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಬಹಳಷ್ಟು ಮಂದಿ ಕೇಳುಗರು ಸಂದೇಶನ ಕಳಿಸಿದ್ದೀರಾ, ಮುಂದಿನ ಭಾಗದಲ್ಲಿ ಅದನ್ನು ನೋಡೋಣ. ಸಂದೇಶ ಕಳಿಸಿದಂಥ ಹಾಗೂ ನಮ್ಮ ಕಾರ್ಯಕ್ರಮ ಕೇಳಿಸಿಕೊಂಡ ಎಲ್ಲ ಪ್ರೀತಿಯ ಕೇಳುಗರಿಗೂ ಧನ್ಯವಾದಗಳು.

ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ನವದೆಹಲಿಯಲ್ಲಿ ನಡೆಯುತ್ತಿರುವ 16ನೇ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆಯ ಹಿನ್ನೆಲೆಯಲ್ಲಿ ಭಾರತದ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಇರಾನ್ನ ರಾಷ್ಟೀಯ ಭದ್ರತಾ ಮಂಡಳಿಯ ರಕ್ಷಣಾ ವ್ಯವಹಾರಗಳ ಇಲಾಖೆಯ ಉಪಕಾರ್ಯದರ್ಶಿ ಘಾದಿರ್ ನಿಜಾಮಿ ಫೋರ್ ಅವರನ್ನು ಭೇಟಿಯಾದರು. ಈ ವೇಳೆ ಪಶ್ಚಿಮ ಏಷ್ಯಾದ ಪ್ರಸ್ತುತ ಪರಿಸ್ಥಿತಿ ಕುರಿತು ಪರಾಮರ್ಶಿಸಲಾಗಿದೆ. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಬಿಜಿಎಸ್ ಸಭಾಂಗಣದಲ್ಲಿಂದು ಆಯೋಜಿಸಿದ್ದ ಅನುವಾದ ಸಂಶೋಧನೆಗಾಗಿ ಆರೋಗ್ಯ ವಿಜ್ಞಾನಿಗಳಲ್ಲಿ ಅಂತರಶಿಸ್ತೀಯ ವಿಧಾನಗಳು ವಿಷಯದ ಕುರಿತು ಅಂತಾರಾಷ್ಟೀಯ ಸಮ್ಮೇಳನವನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಉದ್ಘಾಟಿಸಿದರು. ಬೆಂಗಳೂರಿನ ಇತರೆ ಜಿಬಿಎ ಪಾಲಿಕೆಯಲ್ಲಿರುವ ಸಮಸ್ಯೆಗಳಿಂದಾಗಿ ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯ ರಸ್ತೆಗಳಲ್ಲಿ ನೀರು ನಿಲುಗಡೆಯಾಗುತ್ತಿದ್ದರೆ ಸಂಬಂಧಿತ ಅನ್ಯ ಪಾಲಿಕೆಯ ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸಿ ಅಗತ್ಯ ಕ್ರಮಗಳನ್ನು ಕೈಗೊಂಡು ಸಮಸ್ಯೆ ಪರಿಹಾರಕ್ಕೆ ಆದ್ಯತೆ ನೀಡಬೇಕು ಎಂದು ಉತ್ತರ ನಗರ ಪಾಲಿಕೆಯ ಆಯುಕ್ತ ಪೋಮಲ ಸುನೀಲ್ ಕುಮಾರ್ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಮಾವಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಎಂದು ಒತ್ತಾಯಿಸಿ ಕೋಲಾರ ಕರೆ ನೀಡಿದ್ದ ಜಿಲ್ಲಾ ಬಂದ್ಗೆ ಜಿಲ್ಲೆಯ ವಿವಿಧ ಸಂಸ್ಥೆಗಳು ಮುಖಂಡರು ಬೆಂಬಲ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದರು. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರಿ ಸಂವೇಜಿ ಸೂಚ್ಯಂಕ ಸೆನ್ಸೆಕ್ಸ್ ದಿನದ ಅಂತ್ಯಕ್ಕೆ 291 ಅಂಕಗಳ ಏರಿಕೆ ಕಂಡು 77,094 ದಿನದ ವಹಿವಾಟು ಅಂತ್ಯಗೊಳಿಸಿದರೆ ನಿಫ್ಟಿ ಕೂಡ 90 ಅಂಕಗಳ ಏರಿಕೆ ದಾಖಲಿಸಿ 24,103 ದಿನದ ವಹಿವಾಟು ಕೊನೆಗೊಳಿಸಿತು. ಜರ್ಮನಿಯ ಸುಹಲ್ನಲ್ಲಿ ನಡೆಯುತ್ತಿರುವ ಐಎಸ್ಎಸ್ಎಫ್ ಹಿರಿಯರ ವಿಶ್ವ ಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಪ್ರೀತಮ್ ಕೆಂಡ್ರೆ 10 ಮೀಟರ್ ಏರ್ ರೈಫಲ್ ಪುರುಷರ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 7 ಗಂಟೆಗೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
5: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ. ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
4: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
5: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
6: ಗಾನಭಜನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಅದಕ್ಕೂ ಮುಂಚೆ ಯಾರೆಲ್ಲ ನಮಗೆ ಸಂದೇಶನ ಕಳಿಸಿದ್ರು ಅಂತ ನೋಡೋದಾದರೆ, ಇಂದಿನ ಕಾರ್ಯಕ್ರಮ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ರಾಜೂರು ಚಿಕ್ಕ ಅಂಕನಹಳ್ಳಿಯಿಂದ ಹನುಮಂತಪ್ಪ ಅವರು, ಹುವಳಿ ಲಕ್ಷ್ಮೀ ಚಂದ್ರಶೇಖರ್ ಅವರು, ಚಿದಾನಂದ ಅವರು, ಕವಿತಾ ಅವರು, ಕೌಸಲ್ಯ, ಕಡಗಂಚಿಯಿಂದ ಧರ್ಮಣ್ಣ ದನ್ಯವರು, ಇವರು ತಾಯಿಯ ಹೊಣೆ ಚಿತ್ರದ ಹಾಡನ್ನು ಇಷ್ಟಪಟ್ಟಿದ್ದಾರೆ. ರಾಣಿಯವರು ಅಷ್ಟೇ, ಚನ್ನಪಟ್ಟಣದಿಂದ, ಇವರು ತಾಯಿಯ ಹೊಣೆ ಹಾಡನ್ನು ಇಷ್ಟಪಟ್ಟಿದ್ದಾರೆ. ಬ್ರಹ್ಮಾಸ್ತ್ರ ಹಾಡು ಇಷ್ಟ ಆಯಿತು ಅಂತ ನಮಗೆ ಶಿವಲಿಂಗಪ್ಪ ಅವರ ಸಂದೇಶ ಬಂದಿದೆ. ಬೆಳಗಾವಿಯಿಂದ ಬಸವರಾಜ್ ಕುಂಬಾರ್ ಹಾಗೂ ಸಂಗಡಿಗರು, ನಿರ್ಮಲ ಅವರು, ವಿರೂಪಾಕ್ಷ ಅವರು, ಅರುಣ ಮೈತ್ರಿ ಜೇಸಿನಗರದಿಂದ, ನೀ ಬರೆದ ಕಾದಂಬರಿ ಹಾಡನ್ನು ಇಷ್ಟಪಟ್ಟಿದ್ದಾರೆ ವಾಣಿಶ್ರೀ ಅವರು ಧಾರವಾಡದಿಂದ, ಅಲಸೂರು ಇಂದ ರಾಜೇಶ್ ಅವರು, ರಾಜಶೇಖರ್ ಅರೆಕೆರೆಯಿಂದ, ನಾಗರತ್ನ ಅವರು ಚನ್ನಪ್ಪ ಜೆ ಪಿ ನಗರದಿಂದ, ಎಲ್ಲ ನಮ್ಮ ಪ್ರೀತಿಯ ಕೇಳುಗರು ನಮಗೆ ಸಂದೇಶನ ಕಳಿಸಿ ಸ್ಪಂದಿಸಿದರು. ನಿಮ್ಮೆಲ್ಲರಿಗೂ ಧನ್ಯವಾದಗಳು.

ತೋತಾಪುರಿ ಚಿತ್ರದ ಹಾಡನ್ನ ಕೇಳಿದ್ರಿ. ತೋತಾಪುರಿ ಚಾಪ್ಟರ್ ಒನ್. ವ್ಯಾಸರಾಜ್ ಸೋಸಲೆ, ಅನನ್ಯ ಭಟ್ ಹಾಗೂ ಸುಪ್ರಿಯಾ ರಾಮ್ ಅವರು ಹಾಡಿದ್ರು. ವಿಜಯ ಪ್ರಸಾದ್ ಅವರ ಸಾಹಿತ್ಯ, ಅನೂಪ್ ಸೇಳಿನ್ ಅವರ ಸಂಗೀತ ಈ ಹಾಡಿಗಿತ್ತು. ಇಂದಿನ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಮಾತುಕತೆಗಳು, ಹೊಸ ಹಾಡುಗಳು, ಸ್ವಲ್ಪ ಮಾತು ಹೆಚ್ಚು ಹಾಡುಗಳು ನಿಮಗೋಸ್ಕರ ಇರುತ್ತೆ. ನೋಡಿ, ನಾವೆಲ್ಲರೂ ಸಾಮಾನ್ಯವಾಗಿ ನೀವು ನೋಡಿರ್ತೀರಾ, ಯಾರಾದರೂ ಒಬ್ಬ, ಇದ್ರ ಬಗ್ಗೆ ನಾವು ಮಾತಾಡೋದು ಸಿನಿಮಾ ನಾಯಕಿಯರ ಬಗ್ಗೆ, ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡಿದ್ದಾರೆ ಅವರು ಅನ್ನೋದನ್ನು ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ. ನಾವೆಲ್ಲರೂ ಇದನ್ನು ಹೊಸ ಆವಿಷ್ಕಾರ, ಏನು 20ನೇ ಶತಮಾನದ ಆಧುನಿಕ ವಿಜ್ಞಾನದ ಕೊಡುಗೆ ಅಂತಲೇ ಭಾವಿಸಿರ್ತೀವಿ. ಆದರೆ ನಿಮಗೊಂದು ವಿಷಯ ಗೊತ್ತಾ, ಇವತ್ತಿಂದ ಸುಮಾರು 2500 ಹೆಚ್ಚು, ಅಂದರೆ 2600 ವರ್ಷಗಳ ಹಿಂದೆಯೇ ನಮ್ಮ ಭಾರತದಲ್ಲಿ ಅತ್ಯಂತ ಏನಂತಾರೆ, ಸುಲಭ ಅಲ್ಲ ಪ್ಲಾಸ್ಟಿಕ್ ಸರ್ಜರಿ ಅನ್ನೋದೊಂದು ಸುಲಭದ ಒಂದು ಶಸ್ತ್ರಚಿಕಿತ್ಸೆಯ ವಿಧಾನ ಅಲ್ಲ, ಸಂಕೀರ್ಣವಾದದ್ದು, ಕ್ಲಿಷ್ಟಕರವಾದಂತಹ ಶಸ್ತ್ರಚಿಕಿತ್ಸೆಗಳು ನಡೀತಾ ಇದ್ವು ಯಾವಾಗ, 2600 ವರ್ಷಗಳಿಗಿನ್ನ ಹಿಂದೆಯಿಂದ. ನಂಬಕ್ಕಾಗತ್ತಾ? ಆದರೆ ಇದು ಸತ್ಯ. ಆಗೇನು ಆಧುನಿಕ ವೈದ್ಯಕೀಯ ಸಲಕರಣೆಗಳು ಅಂತ ಏನು ಹೇಳ್ತೀವಿ ಅದ್ಯಾವುದೂ ಇರಲಿಲ್ಲ, ಆ ಕಾಲದಲ್ಲಿ ಇದು ನಡೀತು. ಇದರ ಬಗ್ಗೆ ಸ್ವಲ್ಪ ಮಾತು ಹೆಚ್ಚು ಹಾಡುಗಳು ನಿಮಗೋಸ್ಕರ ಕಾಯ್ತಾ ಇದೆ. ಬನ್ನಿ, ಮೊದಲನೇ ಗೀತೆ, ಮೊದಲನೇ ಗೀತೆ ಅಲ್ಲ, ಎರಡನೇ ಗೀತೆ ನಿಮಗಾಗಿ.

ಅಭಯ್ ಚಿತ್ರದ ಹಾಡಿನ ಕೇಳಿದ್ರಿ, ಸುನೀತಾ ಗೋಪರಾಜ್ ಅವರು ಹಾಡಿದ್ರು, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತದಲ್ಲಿ. 2600 ವರ್ಷಗಳ ಹಿಂದೆ ಪ್ಲಾಸ್ಟಿಕ್ ಸರ್ಜರಿ ಶಸ್ತ್ರಚಿಕಿತ್ಸೆ ನಡೀತಾ ಇತ್ತು ಅಂತ ಹೇಳಿದೆ. ವಿಶ್ವದ ಮೊದಲ ಶಸ್ತ್ರಚಿಕಿತ್ಸಕ ಅಂದರೆ ಅವರು ಮಹರ್ಷಿ ಸುಶ್ರುತ ಅವರು. ಏನಪ್ಪ ಇವ್ರದ್ದು ಸಾಧನೆ ಅಂದರೆ ನೋಡಿ, ಅಂದು ನಡೆದ ಮೂಗಿನ ಶಸ್ತ್ರಚಿಕಿತ್ಸೆ, ರಿನೋಪ್ಲಾಸ್ಟಿ ಅಂತ ಹೇಳ್ತಾರೆ, ರಿನೋಪ್ಲಾಸ್ಟಿ ಅಂತ. ಆ ಕಾಲದಲ್ಲಿ ಯುದ್ಧದಲ್ಲಿ ಅಥವಾ ಯಾವುದಾದ್ರೂ ಶಿಕ್ಷೆ ರೂಪದಲ್ಲಿ ಯಾರಾದರೂ ಮೂಗನ್ನು ಕಳ್ಕೊಂಡಿದ್ರೆ ಸುಶ್ರುತರು ಅವರ ಹಣೆ ಚರ್ಮನ ಬಳಸಿ ಹೊಸ ಮೂಗನ್ನು ನಿರ್ಮಿಸ್ತಾ ಇದ್ರಂತೆ. ಇವತ್ತು ಪ್ರಪಂಚದಲ್ಲೆಲ್ಲ ಪ್ಲಾಸ್ಟಿಕ್ ಸರ್ಜರಿ ಮಾಡೋ ವೈದ್ಯರು ನಮ್ಮ ಸುಶ್ರುತರು ಅಂದು ಬಳಸಿದ ಅದೇ ವಿಧಾನವನ್ನು ಮೂಲವಾಗಿಟ್ಕೊಂಡು ಇವತ್ತು ಬಳಸ್ತಾ ಇದ್ದಾರೆ.

ಅಮರ್ಜಿತದ ಹಾಡನ್ನು ಕೇಳಿದ್ರಿ. ಸಂಜಿತ್ ಹೆಗಡೆ ಹಾಗೂ ಸಂಗಡಿಗರು ಹಾಡಿದರು. ಕವಿರಾಜ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತದಲ್ಲಿ. ನೋಡಿ, 125ಕ್ಕೂ ಹೆಚ್ಚು ಶಸ್ತ್ರಚಿಕಿತ್ಸಾ ಉಪಕರಣಗಳು, ಅಂದರೆ ನಮ್ಮ ಸುಶ್ರುತ ಅವರು ತಮ್ಮ ಸುಶ್ರುತ ಸಂಹಿತೆ ಅನ್ನೋ ಗ್ರಂಥದಲ್ಲಿ ಸುಮಾರು 125ಕ್ಕೂ ಹೆಚ್ಚು ಬಗೆಯ ಏನಂತಾರೆ ಈ ಶಸ್ತ್ರಚಿಕಿತ್ಸೆಗೆ ಬಳಸ್ತಾರಲ್ಲ ಪರಿಕರಗಳು, ಅದ್ರ ಬಗ್ಗೆ ವಿವರಿಸಿದರಂತೆ. ಅಚ್ಚರಿಯ ವಿಷಯ ಅಂದರೆ ಅವರು ಅಂದು ವಿನ್ಯಾಸಗೊಳಿಸಿದಂತಹ ಕತ್ತರಿ, ಚಾಕು ಅಥವಾ ಬೇರೆ ಬೇರೆ ಉಪಕರಣಗಳು ಇಂದಿನ ಆಧುನಿಕ ಸರ್ಜಿಕಲ್ ಉಪಕರಣಗಳನ್ನೇ ಹೋಲುತ್ತವಂತೆ. ಎಂಥ ವಿಸ್ಮಯಕಾರಿ ವಿಷಯ ಅಲ್ವಾ ಇವೆಲ್ಲ, ಖುಷಿ ಪಡುವಂಥ ವಿಷಯ, ಹೆಮ್ಮೆ ಪಡುವಂಥ ವಿಷಯ.

ಜೆಂಟಲ್ಮ್ಯಾನ್ ಚಿತ್ರದ ಹಾಡನ್ನ ಕೇಳಿದ್ರಿ. ಸಂಜಿತ್ ಹೆಗಡೆ, ಬಾಬಿ ಇವರು ಹಾಡಿದ್ರು. ನಾಗಾರ್ಜುನ್ ಶರ್ಮಾ, ಕಿನ್ನಲ್ ರಾಜ್ ಅವರ ಸಾಹಿತ್ಯ, ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ ಈ ಹಾಡಿಗಿತ್ತು. ಆಗಲೇ ಹೇಳಿದಾಗೆ ಸುಮಾರು 125 ಹೆಚ್ಚು ಶಸ್ತ್ರಚಿಕಿತ್ಸಾ ಉಪಕರಣಗಳು, ಪರಿಕರಗಳ ಬಗ್ಗೆ ನಮಗೆ ಇವರು ಹೇಳಿದರು, ಸುಶ್ರುತ ಅವರು. ಮತ್ತು ನೋಡಿ, ಈ ಥರ ಶಸ್ತ್ರಚಿಕಿತ್ಸೆ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಅರವಳಿಕೆ ಕೊಡ್ತಾರೆ, ನೋವಾಗುತ್ತೆ ಅಂದ್ಬಿಟ್ಟು. ಅರವಳಿಕೆ ಅಂದರೆ ಅನಸ್ಥೇಷ್ಯ ಅಂತ ಏನು ಹೇಳ್ತೀವಿ, ನಮಗೇನು ಮರಗಟ್ಟೋ ಹಾಗೆ, ಯಾವ ನಮ್ಮ ದೇಹದ ಭಾಗಕ್ಕೆ ಅದನ್ನು ಕೊಡ್ತಾರೋ ಆ ಭಾಗ ಮರಗಟ್ಟುತ್ತೆ. ಸಾಮಾನ್ಯವಾಗಿ ದಂತ ವೈದ್ಯರು ಇದನ್ನು ಬಳಸೋದು ಹೆಚ್ಚು, ಎಲ್ಲ ಡಾಕ್ಟರ್ ವೈದ್ಯರು ಇದನ್ನು ಬಳಸ್ತಾರೆ ಈ ರೀತಿ ಶಸ್ತ್ರಚಿಕಿತ್ಸೆ ಮಾಡಬೇಕಾದಾಗ. ಅಂದಿನ ಕಾಲದಲ್ಲಿ ಮನುಷ್ಯನಿಗೆ ನೋವಾಗದಂತೆ ಈ ಶಸ್ತ್ರಚಿಕಿತ್ಸೆ ಮಾಡೋಕ್ಕೆ ಅವರು ವಿಶೇಷವಾದ ಮೂಲಿಕೆಗಳು ಮತ್ತು ಮದ್ಯ, ಅಂದರೆ ವೈನ್ ಅಂತ ಏನಂತೀವಿ, ಅದನ್ನು ಅರವಳಿಕೆಯಾಗಿ ಬಳಸ್ತಾ ಇದ್ರಂತೆ. ದೇಹದ ಒಳಗಡೆ ಹೋದ ನಂತರ ಕರಗಿ ಹೋಗುವಂತಹ ದಾರಗಳನ್ನು ಬಳಸಿ ಹೊಲಿಗೆ ಹಾಕುವ ಕಲೆಯು ಅವ್ರಿಗೆ ಗೊತ್ತಿತ್ತಂತೆ.

0: ಶ್ರೀಕೃಷ್ಣ ಅಟ್ ಜಿಮೇಲ್ ಡಾಟ್ ಕಾಮ್ ಚಿತ್ರದ ಹಾಡಿದಾಗಿತ್ತು. ಸಂಜಿತ್ ಹೆಗಡೆ ಹಾಗೂ ಸಂಗಡಿಗರು ಹಾಡಿದರು. ಕವಿರಾಜ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ ಈ ಹಾಡಿಗಿತ್ತು.
1: ಪುಸ್ತಕ ಓದುವ ಹವ್ಯಾಸವುಳ್ಳವನು ಎಲ್ಲಿ ಹೋದರೂ ಸಂತೋಷವಾಗಿರಬಲ್ಲ, ಹೀಗೆಂದವರು ಮಹಾತ್ಮ ಗಾಂಧೀಜಿ.
2: ಉತ್ತಮ ಕಾವ್ಯಗಳು ನಮ್ಮ ನಮ್ಮ ಅಭಿರುಚಿಯನ್ನು ಕೆಡದಂತೆ ಕಾಪಾಡುವ ಸಾಮಗ್ರಿಗಳು ಎಂದಿದ್ದಾರೆ ಮ್ಯಾಥ್ಯೂ ಆರ್ನಾಲ್ಡ್.
1: ನಮ್ಮ ಅಂತರಂಗದ ಪುಸ್ತಕ ತೆರೆಯುವವರೆಗೆ ಉಳಿದೆಲ್ಲಾ ಪುಸ್ತಕಗಳು ನಿರರ್ಥಕ ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು.
2: ಮನೆಯಲ್ಲಿ ಓದುವ ಹಿರಿಯರು ಮಾದರಿಯಾಗಿ ಮಕ್ಕಳು ಉತ್ತಮ ಪುಸ್ತಕಗಳನ್ನು ಓದುವಂತಾಗಲಿ. ಇದು ಕಿರಿಯರ ಪಾಲಿಗೆ ಹಿರಿಯರು ಕೈದಾಟಿಸುವ ಅತಿದೊಡ್ಡ ಸಂಪತ್ತು.
3: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
4: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
3: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
5: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
0: ನೋಡಿ, ಮಹರ್ಷಿ ಸುಶ್ರುತ ಅವರು ಏನೆಲ್ಲ ಕಂಡು ಹಿಡಿದಿದ್ರು ಅವಾಗ, ಆಗಲೇ ಮೂಗಿನ ಶಸ್ತ್ರಚಿಕಿತ್ಸೆ ಹೇಗೆ ಮಾಡಿದ್ರು ಅಂತ ನೋಡಿದ್ವಿ. ಮತ್ತು 125ಕ್ಕೂ ಹೆಚ್ಚು ಉಪಕರಣಗಳನ್ನು ಅವರು ಬಳಸಿದ್ರು, ಪರಿಚಯಿಸಿದ್ರು ಅಂತ ನೋಡಿದ್ವಿ. ಮತ್ತು ಅರವಳಿಕೆ ಹೇಗೆ ಹೇಗೆ ಕೊಡ್ತಿದ್ರು, ಮತ್ತು ಯಾವ ಅವ್ರು ಹೊಲಿಗೆ ಹಾಕಿದಾಗ ದಾರ ಒಳಗೆ ದೇಹದಲ್ಲೇ ಕರಗು ಹೋಗುವಂತಹ ಅದನ್ನು ಉಪಯೋಗಿಸ್ತಾ ಇದ್ರು ದಾರನ ಅಂತೆಲ್ಲ ನಾವು ಮಾತಾಡಿದಾಯಿತು. ಇದು ಜಗತ್ತೇ ಒಪ್ಪಿರೋ ಸತ್ಯ ಅಂತೆ. ಹೌದು, ಇವತ್ತು ಈ ಜಗತ್ತಿನ ವೈದ್ಯಕೀಯ ಸಂಘಟನೆಗಳೇನಿದೆ ಅದು ಮಹರ್ಷಿ ಸುಶ್ರುತ ಅವ್ರನ್ನ ಪ್ಲಾಸ್ಟಿಕ್ ಸರ್ಜರಿಯ

ಪಿತಾಮಹ ಅಂತಲೇ ಅಧಿಕೃತವಾಗಿ ಘೋಷಿಸಿದೆಯಂತೆ. ಅಷ್ಟೇ ಅಲ್ಲ, ಆಸ್ಟ್ರೇಲಿಯಾದಲ್ಲಿ ಮೆಲ್ಬೋರ್ನಲ್ಲಿ ಅಲ್ಲಿದೆ ರಾಯಲ್ ಆಸ್ಟ್ರೇಲಿಯನ್ ಕಾಲೇಜ್ ಆಫ್ ಸರ್ಜನ್ಸ್ನಲ್ಲಿ ಇವತ್ತು ಸಹ ಸುಶ್ರುತ ಅವರ ಪ್ರತಿಮೆಯನ್ನು ಗೌರವದಿಂದ ಸ್ಥಾಪಿಸಲಾಗಿದೆಯಂತೆ. ನಮ್ಮ ಪೂರ್ವಜರ ಜ್ಞಾನ ಮತ್ತು ವಿಜ್ಞಾನ ಇಂದಿನ ಏನಂತಾರೆ ಆ ಆಧುನಿಕ ತಂತ್ರಜ್ಞಾನಕ್ಕಿಂತಲೂ ಎಷ್ಟೋ ಪಟ್ಟು ಮುಂದಿತ್ತು ಅನ್ನೋದಕ್ಕೆ ಇದಕ್ಕಿನ್ನ ದೊಡ್ಡ ಸಾಕ್ಷಿ ಇದೆಯಾ? ಇದಕ್ಕೆ ನಾವೆಲ್ಲ ಎಷ್ಟು ಹೆಮ್ಮೆ ಪಡಬೇಕಾದಂತಹ ವಿಷಯ ಅಲ್ವಾ? ನಮ್ಮ ಭಾರತ ನಮ್ಮ ಹೆಮ್ಮೆ ಅಂದರೆ ಇದೇ ಅನಿಸುತ್ತಲ್ವಾ?

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಬಿಡದಿ ಟೌನ್ಶಿಪ್ ವಿಚಾರ ಅಧಿವೇಶನದಲ್ಲಿ ಜೆಡಿಎಸ್ ನಾಯಕರು ಚರ್ಚೆ ನಡೆಸಲಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕಂದಾಯ ಇಲಾಖೆಯಲ್ಲಿ ಖಾಲಿ ಹುದ್ದೆಗಳ ಭರ್ತಿ ಪ್ರಕ್ರಿಯೆ ಚುರುಕುಗೊಳಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಬೆಂಗಳೂರಿನಲ್ಲಿ 6 ತಿಂಗಳಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿ ಮುಗಿಸುವಂತೆ ಅಧಿಕಾರಿಗಳಿಗೆ ಸಚಿವ ಕೃಷ್ಣ ಬೈರೇಗೌಡ ನಿರ್ದೇಶನ. ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಅಭಿವೃದ್ದಿ ನಿಗಮದಿಂದ ಸರ್ಕಾರಕ್ಕೆ 143 ಕೋಟಿ ರೂಪಾಯಿ ಲಾಭಾಂಶ ಹಸ್ತಾಂತರ. ಪದ್ಮಶ್ರೀ ಪುರಸ್ಕೃತ ಅಂಕೇಗೌಡರ ಸಂಗ್ರಹದ ಪುಸ್ತಕಗಳಿಗೆ ಸೂಕ್ತ ಕಟ್ಟಡ ವ್ಯವಸ್ಥೆ ಮಾಡುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಪರವಾಗಿ ಜೆಡಿಎಸ್ ಶಾಸಕರು ಅಧಿವೇಶನದಲ್ಲಿ ಚರ್ಚೆ ಮಾಡಿದರೆ ಉತ್ತರ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕುಮಾರಸ್ವಾಮಿಯವರು ಬೈರಮಂಗಲದಲ್ಲಿ ಚರ್ಚೆಗೆ ಆಹ್ವಾನಿಸಿದ್ದರ ಕುರಿತು ಪ್ರತಿಕ್ರಿಯಿಸಿ, ಮುಂದಿನ ಅಧಿವೇಶನದಲ್ಲಿ ಅನುಭವಿ ರಾಜಕಾರಣಿಗಳ ಮೂಲಕ ಚರ್ಚೆ ಮಾಡಿಸಲಿ ಎಂದು ಸವಾಲು ಹಾಕಿದ್ದಾರೆ. ಕಂದಾಯ ಇಲಾಖೆಯ ಕಾರ್ಯಕ್ಷಮತೆ

0: ಸಲು ಸಹಾಯಕ ಆಯುಕ್ತರಿಗೆ ಹೆಚ್ಚಿನ ಜವಾಬ್ದಾರಿ ನೀಡಲಾಗುವುದು ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಇಂದು ಕಂದಾಯ ಇಲಾಖೆಯ ವಿವಿಧ ಯೋಜನೆಗಳು, ಆಡಳಿತಾತ್ಮಕ ಪ್ರಗತಿ ಹಾಗೂ ಸಾರ್ವಜನಿಕ ಸೇವೆಗಳ ಅನುಷ್ಠಾನದ ಕುರಿತು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಸಮಗ್ರ ಪರಿಶೀಲನೆ ನಡೆಸಿದ ಅವರು, ಬಾಕಿ ಉಳಿದಿರುವ ಕಡತಗಳನ್ನು ಶೀಘ್ರ ವಿಲೇವಾರಿ ಮಾಡುವಂತೆ ನಿರ್ದೇಶನ ನೀಡಿದ್ದಾರೆ. ಭೂಮಾಪಕರ ಸಭೆ ಕರೆದು ಅವರ ಬೇಡಿಕೆಗಳನ್ನು ಆಲಿಸಬೇಕು ಎಂದು ತಿಳಿಸಿದ್ದಾರೆ. ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನು ವೇಗಗೊಳಿಸಬೇಕು, ಅಧಿಕಾರಿ ಮತ್ತು ಸಿಬ್ಬಂದಿಗೆ ಬಡ್ತಿ ನೀಡುವ ಪ್ರಕ್ರಿಯೆಯಲ್ಲಿ ಯಾವುದೇ ರೀತಿಯ ವಿಳಂಬ ಉಂಟಾಗಬಾರದು, ಜ್ಯೇಷ್ಠತಾ ಪಟ್ಟಿ ಶೀಘ್ರ ಪ್ರಕಟಿಸಿ ನಿಯಮಾನುಸಾರ ಪಾರದರ್ಶಕವಾಗಿ ಬಡ್ತಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಎಂದು ಸೂಚಿಸಿದ್ದಾರೆ. ಬೆಂಗಳೂರು ನಗರದ ಪ್ರಮುಖ ರಸ್ತೆಗಳ ಅಭಿವೃದ್ಧಿ ಹಾಗೂ ರಸ್ತೆ ಅಗಲೀಕರಣಕ್ಕೆ ಸಂಬಂಧಿಸಿದಂತೆ ಬಿಸ್ಮೈಲ್ ಅಧಿಕಾರಿಗಳ ಜೊತೆ ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಸಭೆ ನಡೆಸಿದರು. ಸಭೆಯಲ್ಲಿ ವೈಟ್ ಟಾಪಿಂಗ್, ಫ್ಲೈಓವರ್ ಸೇರಿದಂತೆ ಇತರ ಕಾಮಗಾರಿಗಳ ಸ್ಥಿತಿಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಸಭೆಯಲ್ಲಿ ಎಲಿವೇಟೆಡ್ ಕಾರಿಡಾರ್ ಹಾಗೂ ಫ್ಲೈಓವರ್ ನಿರ್ಮಾಣವಾಗುತ್ತದೆ ಎಂದು ತಿಳಿದಿದ್ದರೂ ವೈಟ್ ಟಾಪಿಂಗ್ ಮಾಡುವುದು ಏಕೆ ಎಂದು ಅಧಿಕಾರಿಗಳನ್ನು ಸಚಿವರು ಪ್ರಶ್ನಿಸಿದ್ದಾರೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, 6 ತಿಂಗಳೊಳಗೆ ವೈಟ್ ಟಾಪಿಂಗ್ ಕಾಮಗಾರಿ ಮುಗಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಬೆಂಗಳೂರಿನಲ್ಲಿ ಕಳೆದ 30 ವರ್ಷಗಳಿಂದ ರಸ್ತೆ ಸಮಸ್ಯೆಗೆ ಪರಿಹಾರ ಕಂಡುಹಿಡಿದಿದ್ದರೆ ಇಂದು ಈ ಪರಿಸ್ಥಿತಿ ಇರುತ್ತಿರಲಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ನಿಗಮದಿಂದ ಸರ್ಕಾರಕ್ಕೆ 143 ಕೋಟಿ 12 ಲಕ್ಷ ರೂಪಾಯಿ ಮೊತ್ತದ ಲಾಭಾಂಶದ ಚೆಕ್ ಅನ್ನು ಸರ್ಕಾರಕ್ಕೆ ಹಸ್ತಾಂತರಿಸಲಾಗಿದೆ. ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಹಸ್ತಾಂತರಿಸಿದರು. ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ 3 ಕೋಟಿ ರೂಪಾಯಿ ಮೊತ್ತದ ಚೆಕ್ ನೀಡಲಾಯಿತು. ಪದ್ಮಶ್ರೀ ಪುರಸ್ಕೃತ ಪುಸ್ತಕ ಪ್ರೇಮಿ ಎಂ ಅಂಕೇಗೌಡ ಅವರ ಸಂಗ್ರಹದಲ್ಲಿರುವ 20 ಲಕ್ಷಕ್ಕೂ ಹೆಚ್ಚಿನ ಪುಸ್ತಕಗಳಿಗೆ ಸೂಕ್ತ ಜಾಗ ಹುಡುಕಿ ಸುಸಜ್ಜಿತ ಕಟ್ಟಡ ವ್ಯವಸ್ಥೆ ಮಾಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸರ್ಕಾರದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್ ಅವರಿಗೆ ಸೂಚನೆ ನೀಡಿದ್ದಾರೆ. ಮುಖ್ಯಮಂತ್ರಿ ಅವರನ್ನು ವಿಧಾನಸೌಧದಲ್ಲಿ ಇಂದು ಭೇಟಿ ಮಾಡಿದ ಅಂಕೇಗೌಡ ಅವರು ಪುಸ್ತಕಗಳಿಗೆ ಸೂಕ್ತ ವ್ಯವಸ್ಥೆ ಮಾಡುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಅಂಕೇಗೌಡ ಅವರನ್ನು ಮುಖ್ಯಮಂತ್ರಿ ಸನ್ಮಾನಿಸಿದರು. ಪಾಂಡವಪುರದಲ್ಲಿ ಅಂಕೇಗೌಡ ಜ್ಞಾನ ಪ್ರತಿಷ್ಠಾನ ಮೂಲಕ ಬರೋಬ್ಬರಿ 20 ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳನ್ನು ಸಂಗ್ರಹಿಸಿಡಲಾಗಿದೆ ಎಂದು ಮಾಹಿತಿ ನೀಡಿದರು. ಇದೇ ವೇಳೆ ತಮ್ಮ ಬಳಿ ಇರುವ ಅಪರೂಪದ ನಾಣ್ಯಗಳು, ಅಂಚೆ ಚೀಟಿಗಳನ್ನು ಮುಖ್ಯಮಂತ್ರಿಯವರಿಗೆ ತೋರಿಸಿ ಅದರ ಬಗ್ಗೆ ಅಂಕೇಗೌಡರು ವಿವರಣೆ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನಲ್ಲಿ ನಡೆದ ಸರ್ಕಾರಿ ಕಾರ್ಯಕ್ರಮವೊಂದರಲ್ಲಿ ಸಂಚಾರ ದಟ್ಟಣೆ ಉಂಟಾದ ಪರಿಣಾಮ ಕೆಲವು ವಿದ್ಯಾರ್ಥಿಗಳು ನೀಟ್ ಮರುಪರೀಕ್ಷಾ ಕೇಂದ್ರಗಳನ್ನು ಸಮಯಕ್ಕೆ ಸರಿಯಾಗಿ ತಲುಪಲು ಸಾಧ್ಯವಾಗಲಿಲ್ಲ ಎಂದು ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ 3 ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಗೆ ಗೈರಾಗಲು ಸರ್ಕಾರದ ಕಾರ್ಯಕ್ರಮವೇ ಕಾರಣ ಎಂಬ ಆರೋಪವನ್ನು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಳ್ಳಿಹಾಕಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಪ್ರತಿಕ್ರಿಯಿಸಿ, ಸಂಚಾರ ದಟ್ಟಣೆಯಿಂದ ಯಾವುದೇ ವಿದ್ಯಾರ್ಥಿ ನೀಟ್ ಬರೆಯಲು ತೊಂದರೆ ಅನುಭವಿಸಿದ್ದರೆ ವಿಷಾದ ವ್ಯಕ್ತಪಡಿಸಿರುವುದಾಗಿ ತಿಳಿಸಿದ್ದಾರೆ. ಇದೇ ವೇಳೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಯಾರು ಹೊಣೆ ಎಂದು ಪ್ರಶ್ನಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಎಂಟಗಾನಹಳ್ಳಿ ಕೆರೆಗೆ ವೈದ್ಯಕೀಯ ತ್ಯಾಜ್ಯ ಸುರಿದಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಸೂಚನೆ ಮೇರೆಗೆ ಖಾಸಗಿ ಕ್ಲಿನಿಕ್ ವೈದ್ಯರ ವಿರುದ್ದ ಎಫ್ಐಆರ್ ದಾಖಲಿಸಲಾಗಿದೆ. ಎಂಟಗಾನಹಳ್ಳಿ ಗ್ರಾಮ ಪಂಚಾಯತ್ಗೆ ಸಚಿವರು ಹಠಾತ್ ಭೇಟಿ ನೀಡಿದ್ದ ವೇಳೆ ಸಾರ್ವಜನಿಕರು ವೈದ್ಯಕೀಯ ತ್ಯಾಜ್ಯವನ್ನು ಕೆರೆಗೆ ಸುರಿದಿರುವ ಬಗ್ಗೆ ಮಾಹಿತಿ ನೀಡಿದ್ದರು. ಕೂಡಲೇ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸ್ಥಳಕ್ಕೆ ಬಂದು ಪರಿಶೀಲಿಸಿ

0: ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲು ಸಚಿವರು ಸೂಚಿಸಿದ್ದರು. ದಾವಣಗೆರೆ ಜಿಲ್ಲೆಯಲ್ಲಿ ಶೇಕಡ 56% ಮುಂಗಾರು ಮಳೆ ಕೊರತೆಯಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಜಿಯಾವುಲ್ಲಾ ತಿಳಿಸಿದ್ದಾರೆ. ಈ ಕುರಿತು ಮಾಹಿತಿ ನೀಡಿರುವ ಅವರು, ಜಿಲ್ಲೆಯ ಮುಂಗಾರು ಹಂಗಾಮಿನ ಬಿತ್ತನೆ ಗುರಿ 214,000 ಹೆಕ್ಟೇರ್ ಆಗಿದ್ದು, ಈಗಾಗಲೇ ಕನಿಷ್ಠ 50,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಬೇಕಿತ್ತು. ಆದರೆ 12,000 ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಬಿತ್ತನೆ ಕಾರ್ಯ ನಡೆದಿದೆ ಎಂದು ಮಾಹಿತಿ ನೀಡಿದ್ದಾರೆ. ಮಾವಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಎಂದು ಆಗ್ರಹಿಸಿ ಕರೆ ನೀಡಿದ್ದ ಕೋಲಾರ ಜಿಲ್ಲಾ ಬಂದ್ಗೆ ವಿವಿಧ ಸಂಸ್ಥೆಗಳು, ಮುಖಂಡರು ಬೆಂಬಲ ವ್ಯಕ್ತಪಡಿಸಿದರು. ನಗರದ ಬಸ್ ನಿಲ್ದಾಣದ ವೃತ್ತದಲ್ಲಿ ಜಮಾಯಿಸಿದ್ದ ರೈತ ಸಂಘಟನೆ ಸದಸ್ಯರು ರಸ್ತೆಗೆ ಮಾವಿನಕಾಯಿ ಸುರಿದು ಸುಮಾರು 3 ತಾಸಿಗೂ ಅಧಿಕ ಕಾಲ ಪ್ರತಿಭಟನೆ ನಡೆಸಿದರು. ರೈತರ ನೆರವಿಗೆ ಧಾವಿಸಲು ನಿರ್ಲಕ್ಷ್ಯ ತೋರುತ್ತಿರುವ ಸರ್ಕಾರಗಳ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಮುಂದಿನ 24 ಗಂಟೆಗಳಲ್ಲಿ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಿ ಕ್ರಮ ತೆಗೆದುಕೊಳ್ಳಬೇಕು, ಇಲ್ಲವಾದರೆ ಜಿಲ್ಲೆಯಲ್ಲಿನ ಎಲ್ಲಾ ಶಾಸಕರ ಮನೆಗಳ ಮುಂದೆ ಮಾವು ಸುರಿದು ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಬೆಳಗಾವಿಯಲ್ಲಿರುವ ಭಾಷಾ ಅಲ್ಪಸಂಖ್ಯಾತರಿಗೆ ಕಾನೂನಾತ್ಮಕವಾಗಿ ಮರಾಠಿ ಭಾಷೆಯಲ್ಲಿ ಕಾಗದ ಪತ್ರಗಳನ್ನು ನೀಡಬೇಕೆಂದು ಮಹಾರಾಷ್ಟ ಏಕೀಕರಣ ಸಮಿತಿ ಜಿಲ್ಲಾಡಳಿತವನ್ನು ಆಗ್ರಹಿಸಿದೆ. ಎಂಇಎಸ್ ಕಾರ್ಯಕರ್ತರು ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿ ಮನವಿ ಪತ್ರ ಸಲ್ಲಿಸಿದ್ದಾರೆ. ಈ ಮಧ್ಯೆ ಎಂಇಎಸ್ ಕಾರ್ಯಕರ್ತರು ಕನ್ನಡ ಭಾಷಾ ಕಾಗದ ಪತ್ರವನ್ನು ಹರಿದುಹಾಕಿರುವುದನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಹಾಗೂ ಟಾಟಾ ಪವರ್ ಕಂಪನಿಗೆ ವಿದ್ಯುತ್ ವಿತರಣಾ ಪರವಾನಗಿ ನೀಡುವ ಪ್ರಸ್ತಾವನೆ ತಿರಸ್ಕರಿಸಬೇಕೆಂದು ಆಗ್ರಹಿಸಿ ವಿದ್ಯುತ್ ಖಾಸಗೀಕರಣ ವಿರೋಧ ಹೋರಾಟ ಸಮಿತಿ ನೇತೃತ್ವದಲ್ಲಿ ಕೋಲಾರದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಕೃಷಿಕರಿಗೆ ಇನ್ನಷ್ಟು ಶಕ್ತಿ, ಆಸಕ್ತಿ, ಪ್ರೋತ್ಸಾಹ ತುಂಬುವ ನಿಟ್ಟನಲ್ಲಿ ಕೇಂದ್ರ ಸರ್ಕಾರ ಹಲವು ಕೃಷಿ ಹಾಗೂ ರೈತಪರ ಯೋಜನೆಗಳನ್ನು ಹಮ್ಮಿಕೊಂಡಿದ್ದು, ಕೃಷಿಕರು ಅದರ ಲಾಭ ಪಡೆದುಕೊಳ್ಳಬೇಕು ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮನವಿ ಮಾಡಿದ್ದಾರೆ. ಮಾಹಿತಿ ಹಕ್ಕು ಕಾಯ್ದೆಯಡಿ ಆಯೋಗದ ಬೆಳಗಾವಿ ಪೀಠದಲ್ಲಿ ನಿತ್ಯ ಸುಮಾರು 60-100 ಅರ್ಜಿಗಳ ವಿಚಾರಣೆ ಆಫ್ಲೈನ್ ಹಾಗೂ ಆನ್ಲೈನ್ನಲ್ಲಿ ನಡೆಯುತ್ತಿವೆ ಎಂದು ಕರ್ನಾಟಕ ಮಾಹಿತಿ ಆಯೋಗದ ಬೆಳಗಾವಿ ಪೀಠದ ರಾಜ್ಯ ಮಾಹಿತಿ ಆಯುಕ್ತ ಪ್ರಕಾಶ್ ಚನ್ನಾಳ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಡದಿ ಟೌನ್ಶಿಪ್ ವಿಚಾರ, ಅಧಿವೇಶನದಲ್ಲಿ ಜೆಡಿಎಸ್ ನಾಯಕರು ಚರ್ಚೆ ನಡೆಸಲಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕಂದಾಯ ಇಲಾಖೆಯಲ್ಲಿ ಖಾಲಿ ಹುದ್ದೆಗಳ ಭರ್ತಿ ಪ್ರಕ್ರಿಯೆ ಚುರುಕುಗೊಳಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಬೆಂಗಳೂರಿನಲ್ಲಿ 6 ತಿಂಗಳಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿ ಮುಗಿಸುವಂತೆ ಅಧಿಕಾರಿಗಳಿಗೆ ಸಚಿವ ಕೃಷ್ಣ ಬೈರೇಗೌಡ ನಿರ್ದೇಶನ. ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಅಭಿವೃದ್ದಿ ನಿಗಮದಿಂದ ಸರ್ಕಾರಕ್ಕೆ 143 ಕೋಟಿ ರೂಪಾಯಿ ಲಾಭಾಂಶ ಹಸ್ತಾಂತರ. ಪದ್ಮಶ್ರೀ ಪುರಸ್ಕೃತ ಅಂಕೇಗೌಡರ ಸಂಗ್ರಹದ ಪುಸ್ತಕಗಳಿಗೆ ಸೂಕ್ತ ಕಟ್ಟಡ ವ್ಯವಸ್ಥೆ ಮಾಡುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

0: ಲೂಸಿಯ ಚಿತ್ರದ ಹಾಡಿದಾಗಿತ್ತು. ನವೀನ್ ಸಜ್ಜು ಅವರು ಹಾಡಿದರು. ಪೂರ್ಣಚಂದ್ರ ತೇಜಸ್ವಿ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಹಾಡಿಗಿತ್ತು. ಸಮಯ ಆಗಲೇ 6:55 ಆಗ್ತಾಯಿದೆ. ಈಗ ಕೇಳೋಣ ಕನ್ನಡ ರತ್ನ ಭಂಡಾರ. ಈ ಕಾರ್ಯಕ್ರಮನ ನೀವು ಬೆಳಗ್ಗೆ ಕೇಳಿಸ್ಕೊಂಡಿರ್ತೀರಾ, ಅದರ ಮರುಪ್ರಸಾರ ನಿಮಗಾಗಿ
1: ಕನ್ನಡ ರತ್ನ ಭಂಡಾರ. ಮಂಗಳದ ದನಿ ಅಂದರೆ ಕದರಿ ಗೋಪಾಲನಾಥ್. ಬಾಲ್ಯದಿಂದಲೇ ಸಂಗೀತದ ಸೆಳೆತ. ಅವರು ನಾಗಸ್ವರವನ್ನು ನುಡಿಸ್ತಾ ಇದ್ರು, ಕಲಿತಿದ್ರು. ಮೈಸೂರು ಅರಮನೆ ಬ್ಯಾಂಡ್ ಸಂಗೀತವನ್ನು ಒಮ್ಮೆ ಕೇಳಿದರು, ಸ್ಯಾಕ್ಸೋಫೋನ್ಗೆ ಒಲಿದರು. ಸ್ಯಾಕ್ಸೋಫೋನನ್ನು ಕನ್ನಡದ ವಾದ್ಯ ಮಾಡಿದ ಕೀರ್ತಿ ಕದರಿ ಗೋಪಾಲನಾಥ್ ಅವರದು. ಅವರ ಮಾತಿನ ಲಹರಿ.
2: ಮೂಲತಃ ನಾನು ಬಾಣೆ ಮಂಗಳೂರಿನ ಹತ್ತಿರ ಬಂಟ್ವಾಳ ತಾಲೂಕಿನಲ್ಲಿ ಗ್ರಾಮ ಅಲ್ಲಿ ಯಾವುದೇ ಸೌಕರ್ಯಗಳಿಲ್ಲ. ನಡ್ಕೊಂಡು ಹೋಗ್ಬೇಕು ಪೇಟೆಯಿಂದ 5-6 kilometers ನಡ್ಕೊಂಡು ಹೋಗಿದ್ದು. ಆ ದಿನ ನಾವು ಶಾಲೆಗೂ ಹಾಗೆ 3 miles ನಡ್ಕೊಂಡು ಹೋಗ್ಬೇಕು, ಗುಡ್ಡ ಎಲ್ಲ ಮೇರು ಪಳ್ಳ ಎಲ್ಲ ಹಿಡಿದು. ಇಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಪಂಚಾಯತ್ ಆಫೀಸ್ ಇತ್ತು. ಅಲ್ಲಿ ಇದ್ದಿರ್ತಾರೆ, ಎಂಥದ್ದು ಮೈಕ್ ಇಡ್ತಾರೆ, ರೇಡಿಯೋ ಆಗ ಒಂದು ಡಬ್ಬಾ ತರ ರೇಡಿಯೋ, ಒಂದು ಬಾಕ್ಸ್ ತರ, ಒಂದು ನಮ್ಮ ಬಕೆಟ್ ತರದ್ದು ಇದೆಲ್ಲ ಇಡ್ತಾರಲ್ಲ, ಅದು ಅವಾಗ ಮೈಸೂರು ಆಕಾಶವಾಣಿಯಿಂದ ಪ್ರಚಾರ ಆಗುವಂಥದ್ದೆಲ್ಲ ಅಲ್ಲಿ ಬರ್ತಿತ್ತು. ಪ್ರದೇಶ ಸಮಾಚಾರ ಕಾರ್ಯಕ್ರಮ ಎಲ್ಲ ಬೆಳಗ್ಗೆದ್ದು ಯಾವ ಸಿಗ್ತಿಲ್ಲ, ಯಾಕಂದ್ರೆ ನಮ್ಮ ಮನೆ ಅಲ್ಲಿಂದ 1-2 kilometers ಇದೆ. ಸೊ ಆ ಕಾಲದಲ್ಲಿ ರೇಡಿಯೋ ಇದ್ದವರು ಸ್ವಲ್ಪ ಅನುಕೂಲವಂತಾರೆ ಅನ್ನುವಂಥ ಕಾಲದಲ್ಲಿ ಯಾರ ಮನೆಯಲ್ಲಿ ಅಷ್ಟು ದೊಡ್ಡವ್ರ ಮನೆಯಲ್ಲ ದೊಡ್ಡ ದೊಡ್ಡ ಬಂಡಲ್ತಾರ ರೇಡಿಯೋ ಇರ್ತಿತ್ತು ನೋಡಿ. ನಮಗೆ ನೋಡೋದಂದ್ರೆ ಬಹಳ, ಕೇಳೋದಂದ್ರೆ ಬಹಳ. ಇಂಥ ಒಂದು ಸಂದರ್ಭದಲ್ಲಿ ನಾನು ಲೈಬ್ರರಿ ಮೆಂಬರ್ ಕೂಡ ಆಗಿದೆ. ಸಣ್ಣದ್ರಿಂದ ಈ ಪುರಾಣ ಕಥೆಗಳನ್ನ ಓದೋದು ಹುಚ್ಚು, ಅಥವಾ ಬೇರೆ ಮತ್ತೆ ತಾರಸು ಅವರ ಕಥೆ ಓದ್ತಿದ್ದೆ ಅವರು, ಅದು ಬಹಳ ನನಗೆ ಬಂದು. ಆ ಸಂದರ್ಭದಲ್ಲಿ ಹೋದಾಗ ಈ ಆಕಾಶವನ್ನು ಕೇಳಿದಾಗ ಕೆಲವು ಹಾಡುಗಳು ಮತ್ತು ಕೆಲವರ ನಾದಸ್ವರ, ಕೆಲವರ ವಯಲಿನ ವೀಣ ವಾದನಗಳನ್ನು ಕೇಳಿದಾಗ ನನಗೆ ಇಂದು ಏನೋ ಎಂಥದೋ ಒಂದು ಪೂರ್ವಜನ್ಮದ ಒಂದು ಸಂಸ್ಕೃತಿ ಬಂದಾಗ, ಏನೋ ನಾನು ಬಾರಿಸಬೇಕಿತ್ತಲ್ಲ ಈ ರಾಗವನ್ನು, ನಾನು ಬಾರಿಸಿದೆ ಅವಾಗ ಅಯ್ಯೋ ಎಷ್ಟೊಂದು ಚೆನ್ನಾಗಿದೆ, ಯಾವುದೋ ಒಂದು ರಾಗ ಅದು ನಮಗೆ ಸ್ಪಂದಿಸ್ತದೆ. ಆದರೂ ಅದು ಬಿಟ್ಟರೆ ಬೇರೆ ಹಾಡುಗಾರಿಕೆ ಅಥವಾ ವೀಣಾ ವಾದನ ಅಥವಾ ಬೇರೆ ನಾದಸ್ವರ ವಾದನ ಇರುವಾಗ ನನಗೆ ಕ್ರಮೇಣ ಇದನ್ನು ಕಳಿಬೇಕಿತ್ತಲ್ಲ ಕಳಿಬೇಕಿತ್ತಲ್ಲ ಅಂದಾಗ ನಾನು ಅದನ್ನು ಒಂದು ಸಂದರ್ಭದಲ್ಲಿ ನಾನು ಈ ಮೈಸೂರು ಪ್ಯಾಲೇಸ್ನಲ್ಲಿ ಒಮ್ಮೆ ಈ ಸ್ಯಾಕ್ಸೋಫೋನನ್ನು ನಮ್ಮ ಸ್ಕೂಲ್ ಟ್ರಿಪ್ನಲ್ಲಿ ಬಂದಾಗ ಅಲ್ಲಿ ಪೊಲೀಸ್ ಬ್ಯಾಂಡ್, ಆ ಬ್ಯಾಂಡ್ನಲ್ಲಿ ಒಬ್ಬರು ವಾದ್ಯಂತ ಪಾಶ್ಚಾತ್ಯ ನಮ್ಮದು ಸ್ವದೇಶ ವಿದೇಶ ಅನ್ನೋದಕ್ಕಿಂತ ಯಾವುದೇ ಒಂದು ಬೇರೆ ಬೇರೆ ಪರಂಪರೆಯ ಮೇಲೆ ಅವರಿಗೊಂದು ವಿಶೇಷವಾದ ಒಂದು ಆಧಾರ ಇತ್ತು ಅಂತ ನಾವು ಬಹಳ ಇದರಲ್ಲಿ ಹೇಳಬೇಕು. ನಾನು ನಿಜವಾಗಿ ಆ ಜನರ ಹತ್ರ ಹೋಗಿ ಕೇಳಿದೆ, ಏನ್ ಸರ್ ಇದು ವಾದ್ಯದ ಹೆಸರು ಅಂತ ಧೈರ್ಯ ಮಾಡಿಕೊಂಡು ಹೇಳಿದ್ರು. ಸ್ಯಾಕ್ಸೋಫೋನ್ ಎಲ್ಲಿ ಸಿಗ್ತದೆ? ಇಲ್ಲ ಅದು ಎಲ್ಲೋ ಸಿಗ್ತದೆ, ನಮಗೆ ಮಹಾರಾಜರು ತಂದುಕೊಟ್ಟದ್ದು ಅಂದ್ರೆ ನಾವು ಹುಡುಗಲ್ವಾ, ನಮ್ಗೆ ಯಾಕೆ ಅಂತ ಹೇಳಿ ಸುಮ್ಮನೆ ನಾವು. ಸೊ ಕಡೆಗೆ ನಾನು ಅದನ್ನು ಹೇಗೋ ಇನ್ನೊಬ್ಬರಿಂದ ಅದನ್ನು ತಿಳ್ಕೊಂಡೆ ಎಲ್ಲಿ ಸಿಗ್ತಾ ಇದ್ದ. ನಮ್ಮ ಊರಿನಲ್ಲಿ ನಮ್ಮ ಮೊದಲನೇ ಗುರುಗಳ ಮಗನ ಒಂದು ಉಪನಯನ ಕಾರ್ಯಕ್ರಮ ಗುರುವಾಯೂರು ದೇವಸ್ಥಾನದಲ್ಲಿ ಆದಾಗ ಶಿಷ್ಯನಾದ ನನ್ನನ್ನು ಬಿಡ್ತಾರ ನೀನೇ ಬಾ ಅಂತ ಹೇಳಿದ್ರು. ನಾನು ಅಲ್ಲಿ ದೇವಸ್ಥಾನದಲ್ಲಿ ಮೊದಲು ಗುರುವಾಯೂರಪ್ಪನಿಗೆ ಕಾರ್ಯಕ್ರಮವೂ ಆಯ್ತು, ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡಾಯ್ತು ಅಂತ ಹೋದೆ. ಆಗ ಅಲ್ಲಿ TVG ಸರ್ ಬಂದಿದ್ರು, ಯಾಕಂದ್ರೆ ನನ್ನ ಗುರುಗಳ ಭಾವ ಮಾವಮೈದ್ರು ಅವರು, ಯಾಕಂದ್ರೆ ಅವರ ತಂಗಿಯನ್ನು ನನ್ನ ಗುರುಗಳು ಮೊದಲನೇ ಗುರುಗಳು ಅಳಿಯನಿಗೆ ಉಪನಯನ ಮಾಡುವಾಗ ಬೇಕಲ್ಲ. ಹಾಗೆ ಒಂದು ನನ್ನ ಗುರುವಾಯೂರಪ್ಪನನ್ನು ನೋಡಿದೆ, ಇನ್ನೊಬ್ಬ ಗುರುವನ್ನು ಪಡ್ಕೊಂಡೆ. ಈ ನಾದಸ್ವರ ಮತ್ತು ಇದಕ್ಕೂ ನನಗೆ ತಿಳಿದಿರೋ ಜ್ಞಾನ ಆಮೇಲೆ ನಾನು ತಿಳ್ಕೊಂಡ ಪ್ರಕಾರ ನಾದಸ್ವರ ಡಬಲ್ ರಿಡ್ಸ್ ಅಂತಾರೆ ಶಿವಲಿ, ಅದು ಇವು ಎರಡು ಕಡೆನೂ ಇದಿರ್ತದೆ. ಅದನ್ನು ನಾವು ಕೆಳಗೆ ರೀಡ್ಸ್ ಮೇಲೆ ರೀಡ್ಸ್, ಅದಕ್ಕೆ ಶಿವಲಿಂದ ಉತ್ತರ ನೋಡುವ ಅದನ್ನು ಹೀಗೆ ಮಾಡಿದಾಗ ಅದನ್ನು ಸುತ್ತಿಯಲ್ಲಿ ಇಟ್ಟುಕೊಂಡು ನಮ್ಗೆ ಯಾವುದೇ ಕಾಲು ಸ್ವರಗಳು ಇನ್ನೂ ಅರೆಕಾಲು ಸ್ವರಗಳು ಬೇಕಾದ ತುಟಿ ಒತ್ತಡದಿಂದ ಸೃಷ್ಟಿ ಮಾಡಬಹುದು. ಇಂಥ ಕಂಪಿದಗಳನ್ನೆಲ್ಲ ಆ ಆಕಾರಕ್ಕೆ ಕೀ ಒತ್ತಬೇಕಾಗಿಲ್ಲ, ಬರೀ ಹ್ಯಾಂಡ್ ಶೇಕ್ ಮಾಡಿದ್ರೆ ಅಥವಾ ಮೌತ್ ಅನ್ನು ಸ್ವಲ್ಪ ಪ್ರೆಸರ್ ಮಾಡಿದಾಗ ಬರ್ತದೆ. ಇದೇ ಸ್ಯಾಕ್ಸ್ ನಲ್ಲಿ ನುಡಿಸಲಿಕ್ಕೆ ಆಗುದಿಲ್ಲ. ಅದಾದ್ರೆ ಮಾಡಿದಾಗ ಒಂದು ಕಡೆ ಎಬೋನೇಟ್ ಅನ್ನುವ ಪ್ಲಾಸ್ಟಿಕ್ ಒಂದು ಗಟ್ಟಿ ಪದಾರ್ಥ ಇದೆ, ಒಂದು ಸೈಡಿಗೆ ಮಾತ್ರ ಅಡಿಭಾಗದಲ್ಲಿ ನೀರು ಸಿಗ್ತದೆ. ಬ್ಲೋ ಮಾಡುವಾಗ ಅದು ಎರಡು ಈಗ ವೈಬ್ರೇಷನ್ ಮಾಡಿದಾಗ ಸೌಂಡ್ ಬರ್ತದೆ. ಯಾವುದೇ ತರದಿಂದ ನೀವು ಅದನ್ನು ಸ್ವಲ್ಪ ಗಮಕ ಮಾಡುವ ಅಥವಾ ಆ ಟೆಕ್ನಿಕ್ ಅನ್ನು ಇದಕ್ಕೆ ಯೂಸ್ ಮಾಡುವ ಅಂದ್ರೆ ಅದು ಅಪಸರ್ ಬಂದ್ಬಿಡ್ತದೆ, ಯಾಕಂದ್ರೆ ಅದು ಸ್ಟಕ್ ಆಗ್ತದೆ. ಶೇಕ್ ಮಾಡುವಾಗ ಅಥವಾ ಒಂದು ಚೂರು ನಾಲಿಗೆಯನ್ನು ಅದಕ್ಕೆ ಮೆತ್ತಗೆ ಒತ್ತಡ ಕೊಟ್ಟು ಮಾಡುವಾಗ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಇದೆಲ್ಲ ಬಹಳ ಅಳವಡಿಸುವಾಗ ಬಹಳ ಕಷ್ಟ ಆಯ್ತು. ಸ್ಟ್ರಿಂಗ್ಸ್ ಅದು ವೆಸ್ಟರ್ನ್ ಮಾಡುವಾಗ ಬರೀ ಕಟ್ ನೋಟಿಗೋಸ್ಕರ ಸ್ವಲ್ಪ ಟೈಟ್ ಇಟ್ಟಿರ್ತಾರೆ, ಅದರಲ್ಲಿ ಬರ್ಲಿಕ್ಕೆ ಬರುದಿಲ್ಲ. ಅವಾಗ ನಾನು ಏನು ಮಾಡಿದ, ತುಂಬಾ ಅದನ್ನು ಮಾಡಿ ಅದರ ಇದನ್ನೆಲ್ಲ ಸ್ಟ್ರಿಂಗ್ ಅನ್ನು ತೆಗೆದು ಬಿಸಾಡಿದೆ. ಅದಕ್ಕೆ ಆಗ ರಬ್ಬರ್ ಬೈಂಡ್ ಅಂತ ಆ ಕಾಲದಲ್ಲಿ ಇರ್ಲಿಲ್ಲ, ಸೈಕಲ್ ಟ್ಯೂಬ್ ಗೊತ್ತಲ್ಲ ನಿಮಗೆ, ಅದನ್ನು ತೆಳುವಾಗ ಕಟ್ ಮಾಡಿ ಅದಕ್ಕೆ ಮಾಡಿ ಅದರಿಂದ ಅದು ಮೆತ್ತಗೆ ಮಾಡಿ ಅದನ್ನು ನಮ್ಗೆ ಬೆಂಡ್ ಮಾಡ್ಲಿಕ್ಕೆ ಗಾಡಿನ ಸಹ ಬರುವಾಗ ಹೇಗೆ ಬರುದು ಮಾಡಿದೆ. ಆಮೇಲೆ ಪ್ಯಾಡ್ಸ್ ನಲ್ಲಿ ಕೂಡ ಮೊದಲು ಬಹಳ ಕಷ್ಟವಿತ್ತು. ಎಲ್ಲ ಕಡೆಯಲ್ಲಿ ಆಕಾಶವಾಣಿ ನಾನು ಎಲ್ಲ ಇಂಟರ್ವ್ಯೂ ಹೇಳ್ತೀನಿ, ನನಗೆ ತುಂಬಾ ಪಬ್ಲಿಸಿಟಿ ಕೊಟ್ಟದ್ದು ಆಕಾಶವಾಣಿ ಮಾತ್ರ.
1: ಇವತ್ತಿನ ಕನ್ನಡ ರತ್ನ ಭಂಡಾರದಲ್ಲಿ ಕದ್ರಿ ಗೋಪಾಲನಾಥ್ ಅವರ ಮಾತಿನ ಲಹರಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
3: ಸರ್ವೋದಯವಾಗಲಿ ಸರ್ವರಲಿ.
4: ವಿವಿಧ ಭಾರತಿ,
5: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಉತ್ತರ ಪ್ರದೇಶದ ಲಕ್ನೋದ ಅಲಿಗಂಜ್ನ ಪುರಾನಿಯಾ ಪ್ರದೇಶದಲ್ಲಿರುವ ಮೂರು ಅಂತಸ್ತಿನ ಕಟ್ಟಡವೊಂದರಲ್ಲಿ ಇಂದು ಭೀಕರ ಅಗ್ನಿ ದುರಂತ ಸಂಭವಿಸಿದ್ದು, ಕಟ್ಟಡದೊಳಗಿನ ಕೋಚಿಂಗ್ ಸೆಂಟರ್ನಲ್ಲಿದ್ದ ಕನಿಷ್ಠ 14 ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ ಎಂದು ಉತ್ತರ ಪ್ರದೇಶ ಉಪಮುಖ್ಯಮಂತ್ರಿ ಬ್ರಜೇಶ್ ಪಾಠಕ್ ತಿಳಿಸಿದ್ದಾರೆ. ಘಟನೆ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದು, ಮೃತರ ಕುಟುಂಬಸ್ಥರು ಹಾಗೂ ಸಂತ್ರಸ್ತರಿಗೆ ಪರಿಹಾರ ಘೋಷಿಸಿದ್ದಾರೆ. ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ಇಂದು ಮಂಗೋಲಿಯಾದ ಉಲಾನ್ ಬಾಟರ್ನಲ್ಲಿ ಮಂಗೋಲಿಯಾ ಅಧ್ಯಕ್ಷ ಖುರೇಲ್ ಸುಖ್ ಉಖ್ನಾ ಅವರನ್ನು ಭೇಟಿಯಾದರು. ನವದೆಹಲಿಯಲ್ಲಿ ಇಂದು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಇಸ್ರೇಲ್ ರಕ್ಷಣಾ ಸಚಿವಾಲಯದ ಮಹಾನಿರ್ದೇಶಕ ನಿವೃತ್ತ ಮೇಜರ್ ಜನರಲ್ ಅಮೀರ್ ಬರಾಮ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಈ ವರ್ಷದ ಜನವರಿಯಲ್ಲಿ ಬಿಡುಗಡೆಯಾದಾಗಿನಿಂದ ಆಧಾರ್ ಆಪ್ 31 ಮಿಲಿಯನ್ಗೂ ಹೆಚ್ಚು ಡೌನ್ಲೋಡ್ಗಳನ್ನು ಕಾಣುವ ಮೂಲಕ ದಾಖಲೆ ಬರೆದಿದೆ. ಆಪ್ನ ಈ ಹೆಚ್ಚುತ್ತಿರುವ ಬಳಕೆಯು ನಾಗರಿಕರ ಬೆರಳ ತುದಿಗೆ ಸೇವೆಗಳನ್ನು ತಲುಪಿಸುವಲ್ಲಿ ಅದರ ಮೇಲಿರುವ ಜನರ ವಿಶ್ವಾಸವನ್ನು ಪ್ರತಿಬಿಂಬಿಸುತ್ತದೆ ಎಂದು ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ತಿಳಿಸಿದೆ.

ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾದಲ್ಲಿ ಮಾತ್ರ ಭೇಟಿ ಮಾಡುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ವಿದ್ಯುತ್ ಖಾಸಗೀಕರಣವನ್ನು ವಿರೋಧಿಸಿ ಹಾಗೂ ಟಾಟಾ ಪವರ್ ಕಂಪನಿಗೆ ವಿದ್ಯುತ್ ವಿತರಣಾ ಪರವಾನಗಿ ನೀಡುವ ಪ್ರಸ್ತಾವನೆಯನ್ನು ತಿರಸ್ಕರಿಸಬೇಕೆಂದು ಆಗ್ರಹಿಸಿ ವಿದ್ಯುತ್ ಖಾಸಗೀಕರಣ ವಿರೋಧಿ ಹೋರಾಟ ಸಮಿತಿ ನೇತೃತ್ವದಲ್ಲಿ ಕೋಲಾರದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8:00.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಣೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR

ಭೀಮಾ ಚಿತ್ರದ ಹಾಡನ್ನ ಈಗ ಕೇಳಿದ್ರಿ. ಚರಣರಾಜ್ ವೈಶ್ ಅವರು ಹಾಡಿದ್ರು. ಕವಿರಾಜ್ ಅವರ ಸಾಹಿತ್ಯ, ಚರಣರಾಜ್ ಅವರ ಸಂಗೀತ ಈ ಹಾಡಿಗಿತ್ತು.

ಜೈನ್ ಕಾಯ್ಕಿಣಿಯವರ ಸಾಹಿತ್ಯ, ಅಜನೀಶ್ ಲೋಕನಾಥ್ ಅವರ ಸಂಗೀತದಲ್ಲಿ ವಾಸುಕಿ ವೈಭವ್ ಅವರು ಹಾಡಿದ್ರು. ಕಿರಿಕ್ ಪಾರ್ಟಿ ಚಿತ್ರದ ಹಾಡನ್ನು ನಿವೇದಿಗ ಕೇಳಿದ್ರಿ. ಒಂದಿಷ್ಟು ಮಾತುಕತೆ ಸಾಕ್ತಾ ಇದೆ. ನಾವಾಗಲೇ ಸ್ವಲ್ಪ ಭಾರತದ ಬಗ್ಗೆ, ಮಹರ್ಷಿ ಸುಶ್ರುತ ಅವ್ರ ಬಗ್ಗೆ, ಶಸ್ತ್ರಚಿಕಿತ್ಸೆ ಬಗ್ಗೆ ಎಲ್ಲ ಮಾತಾಡಿದ್ದಾಯಿತು. ಇನ್ನು ನಮ್ಮ ಭಾರತದಲ್ಲಿರೋ ಕೆಲ ಮಹಾನ್ ವ್ಯಕ್ತಿಗಳು, ಅವರ ಜೀವನದಲ್ಲಿ ನಡೆದಂಥ ಒಂದೇ ಒಂದು ಸಣ್ಣ ಘಟನೆ ಈಗ ನಿಮ್ಮ ಜೊತೆ ಹಂಚ್ಕೋತೀನಿ. ಇದರಲ್ಲೂ ಗೊತ್ತಾಗುತ್ತೆ ಎಂಥೆಂಥ ಮಹನೀಯರು ಜನ್ಮ ತಳೆದ ಪುಣ್ಯಭೂಮಿ ನಮ್ಮ ಭಾರತ ಅಂತ ನೋಡಿ. ಅವತ್ತು ಕಡೆ ರೈಲು ಪ್ಲ್ಯಾಟ್ಫಾರ್ಮ್ ಬಿಟ್ಟು ಹೊರಟು ಹೋಗಿತ್ತು. ಕೊನೆ ರೈಲಿತ್ತು, ಅದು ಸಹ ಪ್ಲ್ಯಾಟ್ಫಾರ್ಮ್ ಬಿಟ್ಟು ಹೊರಟು ಹೋಗಿತ್ತು. ವೃದ್ಧ ಮಹಿಳೆಯೊಬ್ಬರು ಒಬ್ಬಂಟಿಯಾಗಿ ಕೂತಿದ್ರು. ಇದನ್ನು ಗಮನಿಸಿದ ಕೂಲಿ ಒಬ್ಬ ಬಂದು ಹತ್ರ ಬಂದು, ಅಮ್ಮ ಯಾರಿಗೆ ಕಾಯ್ತಾ ಇದ್ದೀರಾ ನೀವು, ಎಲ್ಲಿಗೆ ಹೋಗಬೇಕು ಅಂತ ಕೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ನನ್ನ ಮಗನ ಕಾಯ್ತಾ ಇದ್ದೆ, ಅವ್ನು ದೆಹಲಿಗೆ ಹೋಗಬೇಕಪ್ಪ, ನಾನು ದೆಹಲಿಗೆ ಹೋಗಬೇಕು, ಮಗನ ಕಾಯ್ತಾ ಇದ್ದೆ ಅಂತೇನು ಹೇಳಲ್ಲ. ಅವ್ರು ಹೇಳ್ತಾರೆ ನಾನು ದೆಹಲಿಗೆ ಹೋಗಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅವರು, ಅಮ್ಮ ಇವತ್ತು ಇನ್ನು ರೈಲುಗಳು ಯಾವುದೂ ಬರೋದಿಲ್ಲ, ಹೊಟ್ಟೋಯ್ತು, ನಾಳೆ ಬೆಳಗ್ಗೆ ಬರುತ್ತೆ, ಬನ್ನಿ ಇಲ್ಲಿ ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ ಅಂತ ಅವ್ರನ್ನ ಈ ವಿಶ್ರಾಂತಿ ಗೃಹ ಅಥವಾ ಕಾಯುವ ಗೃಹ ಅಂತ ಏನು ಹೇಳ್ತೀವಿ, ವೇಟಿಂಗ್ ರೂಮ್ ಅಂತ, ಅಲ್ಲಿ ಕರ್ಕೊಂಡು ಹೋಗ್ತಾರೆ ಆ ಕೂಲಿ. ಸ್ವಲ್ಪ ಹೊತ್ತಾದ ಬಳಿಕ ಕೇಳ್ತಾರೆ, ನಿಮ್ಮ ಮಗನ ಹೆಸರೇನು ತಾಯಿ, ಅವರೇನಾದರೂ ನಿಮಗೆ ಗೊತ್ತಿದ್ರೆ ಅವ್ರನ್ನ ನಾನು ಸಂಪರ್ಕಿಸೋಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ. ಅವ್ರು ಹೇಳ್ತಾರೆ, ಅವನು ಸಹ ಈ ರೈಲ್ವೆ ಇಲಾಖೆಯಲ್ಲೇ ಕೆಲಸ ಮಾಡ್ತಾನಂತಪ್ಪ, ಅದು ಏನು ಕೆಲಸ ಮಾಡ್ತಾನೆ ನನಗೂ ಗೊತ್ತಿಲ್ಲ ಅಂದಾಗ ಆಶ್ಚರ್ಯ ಪಡ್ತಾರೆ ಕೂಲಿಯವರು. ಹೌದಾ, ಯಾರು ನಿಮ್ಮ ಮಗ ಹೇಳಿ, ನಾವು ಅವ್ರನ್ನ ಸಂಪರ್ಕಿಸ್ತೀವಿ ಅಂದಾಗ ಅವ್ರ ಹೆಸರೇನಮ್ಮ ಅಂತ ಕೇಳ್ತಾರೆ. ಅದಕ್ಕೆ ಆ ತಾಯಿ ಹೇಳೋದು, ಅವನ ಹೆಸರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ, ನನಗವನು ಲಾಲ್ ಅಂತ ಮುಗ್ಧತೆಯಿಂದ ನಗ್ತಾ ಹೇಳ್ತಾರಂತೆ. ನೋಡಿ ಕೇಳಿದ್ರೆ, ಆಗ ಶಾಸ್ತ್ರಿಜಿ ಕೇಂದ್ರ ರೈಲ್ವೆ ಮಂತ್ರಿ. ಇದನ್ನು ಕೇಳಿ ಒಂದು ಸ್ವಲ್ಪ ಶಾಕ್ ಆಗೋಯ್ತಂತೆ ಆ ಕೂಲಿಯವ್ರಿಗೆ. ಆ ಸುದ್ದಿ ತಲುಪ್ತಾನೆ ಇಡೀ ರೈಲ್ವೆ ನಿಲ್ದಾಣದಲ್ಲಿ ಮಿಂಚಿನ ಸಂಚಾರ, ಎಲ್ಲರಿಗೂ ಒಬ್ಬರಿಂದ ಒಬ್ಬರ ಕಿವಿಗೆ ಸುದ್ದಿ ಹರಡುತ್ತಂತೆ. ಕೆಲವೇ ಹೊತ್ತಲ್ಲಿ ಅಲ್ಲಿಗೆ ಕಾರ್ ಬರುತ್ತಂತೆ. ಆಕೆಗೂ ಆಶ್ಚರ್ಯನೋ ಆಶ್ಚರ್ಯ, ದೆಹಲಿ ತಲುಪ್ತಾರೆ. ಮಗನ ಹತ್ರ ಹೋಗಿ ಮುಗ್ಧತೆಯಿಂದ ಆಕೆ, ಮಗ ನೀನು ಏನು ಕೆಲಸ ಮಾಡ್ತೀಯಾ, ಅದೇ ನನಗೆ ಗೊತ್ತಿಲ್ವಲ್ಲ, ಇವರೆಲ್ಲ ಕೇಳಿದ್ರು ನನಗೆ ಹೇಳೋಕ್ಕೆ ಗೊತ್ತಾಗಲಿಲ್ಲ ಅಂತ ಮುಗ್ಧತೆಯಿಂದ, ಸ್ವಲ್ಪ ಮುಜುಗರದಿಂದ, ಸಂಕೋಚದಿಂದ ನಗ್ತಾ ಹೇಳಿದ್ರಂತೆ. ಅದಕ್ಕೆ ಸಣ್ಣದೊಂದು ಕೆಲಸ ಬಿಡಮ್ಮ ಅಂತ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಅಷ್ಟೇ ಸಂಕೋಚದಿಂದ ಹೇಳಿದ್ರಂತೆ. ನೋಡಿ ಎಂಥ ಸರಳವಾದ ವ್ಯಕ್ತಿ. ದುರಾದೃಷ್ಟ ಅಂದರೆ ಏನಂತೀರಾ? ಇವತ್ತು ಒಬ್ಬ ಪಂಚಾಯಿತಿ ಮೆಂಬರ್ ಗತ್ತು ಯಾವ ರೀತಿ ಇರುತ್ತೆ ಅಂತ ಬಿಡಿಸಿ ಹೇಳಬೇಕಾಗಿಲ್ಲ ಅಲ್ವಾ?

0: ಕಾಂತಾರ ಚಿತ್ರದ ಹಾಡನ್ನು ಕೇಳಿದ್ರಿ. ಅಜನೀಶ್ ಲೋಕನಾಥ್ ಬಿ ಅವರ ಸಂಗೀತ ಇತ್ತು. ಸಾಯಿ ವಿಘ್ನೇಶ್ ಅವರು ಹಾಡಿದ್ರು. ಶಶಿರಾಜ್ ಕವೂರ್ ಅವರ ಸಾಹಿತ್ಯ ಈ ಹಾಡಿಗಿತ್ತು. ಈಗ ಕೇಳೋಣ ಕಗ್ಗದ ಸಿರಿ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಚಿಂತೆ ಸಂತಾಪಗಳು ಮನಸ್ಸಿಗೆ ವಿರೇಚಕವೋ? ಸಂತಸೋತ್ಸಾಹಗಳ ಪಥ್ಯದುಪಚಾರ. ಚಿಂತೆ ಸಂತಾಪಗಳು ಮನಸ್ಸಿಗೆ ವಿರೇಚಕವೋ? ಸಂತಸೋತ್ಸಾಹಗಳ ಪಥ್ಯದುಪಚಾರ. ಇಂತು ಮಂತುಂ ನಡೆಯುತ್ತಿರುವುದಾತ್ಮ ಚಿಕಿತ್ಸೆ ಎಂತಾದೊಡಂತೆ ಸರಿ ಮಂಕುತಿಮ್ಮ. ಇಂತು ಮಂತುಂ ನಡೆಯುತ್ತಿರುವುದಾತ್ಮ ಚಿಕಿತ್ಸೆ ಎಂತಾದೊಡಂತೆ ಸರಿ ಮಂಕುತಿಮ್ಮ.

ಮನುಷ್ಯನಿಗೆ ದೇಹ ಮನಸ್ಸು ಎರಡೂ ಇದೆ, ಮತ್ತೆ ವಿವೇಕ ತಾರತಮ್ಯ ಜ್ಞಾನಗಳ ಬುದ್ಧಿ ಇದೆ. ಇವೆಲ್ಲಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಬಾಳಬೇಕು ಎಂಬುದು ಡಿ ವಿ ಜಿಯವರ ಆಶಯ. ದೇಹಕ್ಕೆ ಕಾಯಿಲೆ ಕಸಾಲೆ ಬಂದರೆ ಔಷಧೋಪಚಾರಗಳು ಅಗತ್ಯ. ಅದು ಅಲೋಪತಿ, ಹೋಮಿಯೋಪತಿ, ಯುನಾನಿ, ಆಯುರ್ವೇದ ಯಾವುದೇ ಆಗಿರಲಿ, ದೇಹದ ವಿಕಾರಗಳಲ್ಲಿ ಬಹಳ ಮುಖ್ಯವಾಗಿ ಕಂಡುಬರುವುದು ವಾತ ಪಿತ್ತ ಕಫ ತ್ರಿದೋಷಗಳು. ಅವುಗಳ ಪರಿಹಾರವಾಗುವುದು ಬಹಳ ಮುಖ್ಯ. ಹಾಗೆಯೇ ದೇಹಕ್ಕೆ ಸಂಬಂಧಪಟ್ಟಂಥ ವಿಕಾರಗಳ ನಾಶ ಮಾಡುವುದಕ್ಕೆ ಪ್ರಯತ್ನಿಸುವ ವೈದ್ಯವಿದ್ದ ಹಾಗೆಯೇ ಮನಸ್ಸಿಗೆ ಕೊಳೆ ತುಂಬಿ ಕಾಯಿಲೆ ಬರುತ್ತದೆ. ಇನ್ನೊಬ್ಬರ ಬಗ್ಗೆ ಹೊಟ್ಟೆ ಉರಿ, ದ್ವೇಷ, ತಿರಸ್ಕಾರ ಒಂದು ಕಡೆ, ನಾನು, ನನ್ನದು, ನನ್ನಿಂದ, ನನಗೆ, ನನ್ನಲ್ಲಿ, ನಾನೇ ಎಲ್ಲ ಎಂಬ ಅಹಂಕಾರದ ನಾನು ಎಂಬ ಸಪ್ತ ವಿಭಕ್ತಿಗಳ ಸರ್ವನಾಮದ ರೂಪಗಳು ಇನ್ನೊಂದು ಕಡೆ ಬಂದು ಕೀಳರಿಮೆ ಮೇಲರಿಮೆಗಳಿಂದ ಸಲ್ಲದ ವಿಕಾರ ವಿಕೃತ ಭಾವನೆಗಳಿಂದ ನಾವು ಮನೋರೋಗಿಗಳಾಗುತ್ತೇವೆ. ಇದಕ್ಕೆ ಆಯುರ್ವೇದ, ಹೋಮಿಯೋಪತಿ, ಅಲೋಪತಿ ಮೊದಲಾದ ಯಾವುದೇ ವೈದ್ಯ ಪದ್ಧತಿಯ ದೈಹಿಕ ಚಿಕಿತ್ಸೆಗಳು ಉಪಯೋಗಕ್ಕೆ ಬಾರವು. ದೇಹಾರೋಗ್ಯವಿರುವವರು ಎಷ್ಟೋ ಜನ ಮನೋರೋಗಿಗಳಾಗಿರುವುದು ಈ ಮಾನಸಿಕ ಕಾಯಿಲೆಗಳಿಂದಲೇ ಹೊರತು ದೈಹಿಕ ಕಾಯಿಲೆಗಳಿಂದಲ್ಲ. ಇದಕ್ಕೆ ವೈದ್ಯದಲ್ಲಿ ದೈಹಿಕ ಕಶ್ಮಲಗಳನ್ನು ಹೊರಹಾಕುವ ವಿರೇಚಕ ವಿಧಾನವಿದ್ದಂತೆ ದೇಹದಲ್ಲಿ ಕಶ್ಮಲಗಳನ್ನು ಹೊರಹಾಕುವ ಬೇದಿ ಔಷಧಿ ಇರುವಂತೆ ಮನಸ್ಸು

ಹೆಚ್ಚಿನ ಚಿಂತೆ, ಖಿನ್ನತೆ, ದುಃಖ, ದುಗುಡ, ದುಮ್ಮಾನಗಳನ್ನು ಹೊರಹಾಕಲು ಭೇದಿ ಔಷಧ ಎಂದರೆ, ವಿರೇಚಕ ಎಂದರೆ ದೊರೆತ ಅಲ್ಪದರಲ್ಲೇ ಸಂತೋಷವಾಗಿರುವುದು. ಇಟ್ಟಂಗೆ ಇರುವೆನೋ ಹರಿಯೇ, ಕೊಟ್ಟಂಗೆ ಪಡೆವೆನೋ ಹರಿಯೇ ಎಂದು ಅಲ್ಪದರಲ್ಲಿ ಕಲ್ಪ ಸಂತೋಷವನ್ನು ಪಡೆಯುವುದು ಪರಿಹಾರ ಮಾರ್ಗ. ದೇವರು ನಮಗೇನು ಕಡಿಮೆ ಕೊಟ್ಟಿಲ್ಲ, ಮಾನವಾಗಿದ್ದೇವೆ, ಇದ್ದುದರಲ್ಲಿ ಸುಖವಾಗಿದ್ದೇವೆ ಅಂತ ಬಾಳುವುದು ಜೀವನದ ಪಥ್ಯದಲ್ಲಿ ಮಿತಾಹಾರದಲ್ಲಿರುವುದು ಮಾನಸಿಕ ವೈದ್ಯ. ಆತ್ಮಕ್ಕೆ ಸಮಾಧಾನ ತರುವ ಚಿಕಿತ್ಸೆ ಇದು. ಹೀಗೆ ಯಾವ ರೀತಿಯಲ್ಲಾದರೂ ಸರಿ, ಎಂತಾದರೂ ಸರಿ, ಸಂತೋಷ ಉತ್ಸಾಹಗಳೇ ಪಥ್ಯದ ಉಪಚಾರ ಎಂದು ತಿಳಿದು ಮನಸ್ಸಿನ ವಿರೇಚಕವೆಂದರೆ ಚಿಂತೆ ಸಂತಾಪಗಳ ಪರಿಹಾರ ಎಂದು ಆತ್ಮಜ್ಞಾನದ ಕಡೆ ಮನಸ್ಸು ಕೊಡುವುದೇ ಆತ್ಮಚಿಕಿತ್ಸೆ. ಅದೇ ದಿವ್ಯ ಔಷಧಿ ಮನಸ್ಸಿನ ವ್ಯಾಧಿಗೆ ಅನ್ನುತ್ತಾರೆ DVG.

0: ಶೀತವಾತಗಳಾಗೆ ದೇಹ ಕೌಶದ ಪಥ್ಯ ಚೇತ ಕೆರಳಿರೆ ಕಣ್ಣು ಕಿವಿಗಳಾತುರದಿಂ. ಶೀತವಾತಗಳಾಗೆ ದೇಹ ಕೌಶದ ಪಥ್ಯ ಚೇತ ಕೆರಳಿರೆ ಕಣ್ಣು ಕಿವಿಗಳಾತುರದಿಂ. ಪ್ರೀತಿಯಿಂದದ ನೊಲಿಸಿ ನೀತಿಯಲ್ಲಿ ಶಿಕ್ಷಿಸುವುದಾತುಮದ ನೆಮ್ಮದಿಗೆ ಮಂಕುತಿಮ್ಮ.
1: ಪ್ರೀತಿಯಿಂದದ ನೊಲಿಸಿ ನೀತಿಯಲ್ಲಿ ಶಿಕ್ಷಿಸುವುದಾತುಮದ ನೆಮ್ಮದಿಗೆ ಮಂಕುತಿಮ್ಮ.

0: ದೇಹ ಚಿಕಿತ್ಸೆ ಆತ್ಮ ಚಿಕಿತ್ಸೆ ಎರಡೂ ಬೇಕು ಮನುಷ್ಯನಿಗೆ. ನಮ್ಮಲ್ಲಿ ಕೆಲವರು ದೇಹ ಸುಖಕ್ಕೆ ಕೊಡುವ ಗಮನವನ್ನ ಮನಸ್ಸಿನ ಸುಖಕ್ಕೆ ನೆಮ್ಮದಿ ಉಂಟಾಗಲು ಕೊಡುವುದಿಲ್ಲ. ಶೀತ ವಾತಗಳಿಂದ ನೆಗಡಿ ಕೆಮ್ಮು ಜ್ವರಗಳು ಬಂದರೆ ಡಾಕ್ಟರ್ ಬಳಿ ಓಡುತ್ತಾರೆ. ಕುಟುಂಬದ ಸಾವು, ಬಂಧುಗಳ ದುಃಖ, ಆತ್ಮೀಯರ ಸಂಕಟ, ಮನಸ್ಸಿಗಾದ ಆಘಾತ, ಸಂಕಟ ಮೊದಲಾದವುಗಳು ಬಂದಾಗ ಮಾತ್ರೆ, ಔಷಧಿ, ಚುಚ್ಚುಮದ್ದು ಕೊಡುವ ವೈದ್ಯರು ಅಷ್ಟಾಗಿ ಪ್ರಯೋಜನಕ್ಕೆ ಬಾರರು. ಪ್ರೀತಿಯಿಂದ ಮಾತನಾಡುವರು ಬೇಕು, ನಂಬಿಕೆ ವಿಶ್ವಾಸ ಮೂಡಿಸುವರು ಬೇಕು, ಧೈರ್ಯ ತುಂಬುವರು ಬೇಕು, ಕಣ್ಣೀರು ಒರೆಸುವರು ಬೇಕು. ನಾನಿದ್ದೇನೆ, ನೀ ಹೆದರಬೇಡ, ನಿನಗೇನು ಬೇಕು ಕೇಳು, ನಾ ಕೊಡುತ್ತೇನೆ ಇಲ್ಲ ಕೊಡಿಸ್ತೇನೆ ಎಂದು ಅಭಯಪ್ರದಾನ ಮಾಡುವರು ಬೇಕು ಆ ಸಮಯದಲ್ಲಿ. ಉಪಾಯವಾಗಿ ನೀನು ಹೀಗೆ ನಡೆದುಕೊಳ್ಳುವುದು ಸರಿಯಲ್ಲ, ನೋಡು ನಮ್ಮ ಶೀನಪ್ಪ ಗೊತ್ತಲ್ಲ, ಅವನು ಹೇಳದ ಮಾತು ಕೇಳದೆ ಆಸ್ತಿ ಕಳಕೊಂಡು ರೋಗ ತಂದುಕೊಂಡು ಇಳಿಗಾಲದಲ್ಲಿ ಒದ್ದಾಡಿದ್ದು ನೋಡಿಲ್ಲವೇ ಎಂದು ವಾಸ್ತವ ನೆಲೆಗಟ್ಟಿನಲ್ಲಿ ಬುದ್ಧಿವಾದ ಹೇಳಬೇಕು. ನಿನ್ನದೇನು ಮಹಾ ಸಂಕಟ ದುಃಖ, ನಮ್ಮ ಬೀದಿ ಪದ್ಮಕ್ಕನ ಪಾಡಿಗಿಂತ ನಿನ್ನದೆಷ್ಟೋ ಮೇಲಲ್ಲವೇ, ಯೋಚಿಸು ಎನ್ನಬೇಕು. ಹೀಗೆ ಪ್ರೀತಿಯಿಂದ ಒಲಿಸಿ, ನೀತಿಯಿಂದ ಬೋಧಿಸಿ, ಮನಸ್ಸನ್ನು ಹದಗೊಳಿಸಿ ನೆಮ್ಮದಿ ಉಂಟು ಮಾಡುವ ಮನಃಶಾಂತಿ ಕಾರ್ಯವೇ ಆತ್ಮ ಚಿಕಿತ್ಸೆ ಎನ್ನುತ್ತಾರೆ ಡಿವಿಜಿ. ಆದರೆ ಇಂದು ಅನುಭವಿಗಳು, ಹಿತೈಷಿಗಳು, ಆತ್ಮೀಯರು, ಹಿರಿಯರು, ಮಾರ್ಗದರ್ಶಕರು, ಲೋಕಾನುಭವಿಗಳು, ಸಂತರು, ಸಾಧುಗಳು, ಪರಹಿತ ಚಿಂತಕರು, ಆತ್ಮಚಿಕಿತ್ಸರಾಗಬಲ್ಲವರು ಬಹಳ ಜನ ಇಲ್ಲ. ಇದ್ದವರನ್ನು ಜನ ಗಮನಿಸುತ್ತಿಲ್ಲ, ಅಂಥವರನ್ನು ಹುಡುಕಿಕೊಂಡು ಹೋಗುತ್ತಿಲ್ಲ. ಹಾಗಾಗಿ ಮನೋಚಿಕಿತ್ಸೆ ಇಲ್ಲದೆಯೇ ಅನೇಕರು ಐಶ್ವರ್ಯ ಭೋಗ ಭಾಗ್ಯಗಳಿದ್ದರೂ ನೆಮ್ಮದಿ ಇಲ್ಲದೆ ನರಳುತ್ತಿದ್ದಾರೆ. ಅವರೆಲ್ಲ ಆತ್ಮಚಿಕಿತ್ಸೆಗೆ ಹೆಚ್ಚು ಗಮನ ಕೊಡಬೇಕು ದೇಹ ಚಿಕಿತ್ಸೆಗಿಂತ ಎನ್ನುತ್ತಾರೆ ಡಿವಿಜಿ.
1: ಇದುವರೆಗೆ ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಕಲಾವತಿ ಅವಧೂತ್, ವ್ಯಾಖ್ಯಾನ ಪ್ರೊಫೆಸರ್ ಜಿ ಅಶ್ವಥ ನಾರಾಯಣ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಲಾಲ್ ಬಹದ್ದೂರ್ ಶಾಸ್ತ್ರಿ ಬಗ್ಗೆ ಆಗಲೇ ಮಾತಾಡಿದ್ವಿ, ಎಂಥ ಸರಳವಾದ ವ್ಯಕ್ತಿಯವರು ಅಂತ. ಕಾರ್ಯಕ್ರಮ ಕೇಳಿಸ್ಕೊಂಡು ಬಹಳಷ್ಟು ಮಂದಿ ನಮ್ಮ ಕೇಳುಗರು ಸಂದೇಶನ ಕಳಿಸಿದ್ದೀರಾ. ನಿಮ್ಮ ಸಂದೇಶನ ನೋಡೋಣ, ಯಾವಾಗ ಅಂದರೆ 7:45 ನಂತರ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಾರ್ತೆಗಳು ಪ್ರಸಾರ ಆಗುತ್ತೆ. ಇದಾದ ನಂತರ 7:45 ನಂತರ ಮತ್ತೆ ಒಂದಿಷ್ಟು ವಿಷಯಗಳು ಹಾಡುಗಳ ಜೊತೆ ಸಾಗೋಣ.

ರಸ್ತೆ ರಸ್ತೆಯ ಇಕ್ಕೆಲಗಳು, ಬಸ್ಸು ಬಸ್ ನಿಲ್ದಾಣ, ಉದ್ಯಾನ ಹಾಗೂ ಇತರ ಸಾರ್ವಜನಿಕ ಸ್ಥಳಗಳು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡುವುದು ನಾಗರಿಕರ ಹೊಣೆಗಾರಿಕೆ.

ವೈಯಕ್ತಿಕ ಸ್ವಚ್ಛತೆ ಎಷ್ಟು ಮುಖ್ಯವೋ ಸಾರ್ವಜನಿಕ ಸ್ಥಳಗಳಲ್ಲಿ ನೈರ್ಮಲ್ಯ ಕಾಪಾಡುವುದು ಅಷ್ಟೇ ಮುಖ್ಯ. ಸ್ವಚ್ಛತೆ ಇರುವಲ್ಲಿ ಆರೋಗ್ಯವಿರುತ್ತದೆ. ನಿರ್ಮಲ ಜೀವನ ಶೈಲಿ ಉತ್ತಮ ಆರೋಗ್ಯದ ಕೀಲಿ ಕೈ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಭಾರತದ ಆತಿಥ್ಯದಲ್ಲಿ ನವದೆಹಲಿಯಲ್ಲಿ ಬ್ರಿಕ್ಸ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಸಭೆ ಆರಂಭ. ಲಕ್ನೋದ ಮೂರು ಅಂತಸ್ತಿನ ಕಟ್ಟಡದಲ್ಲಿ ಭಾರೀ ಅಗ್ನಿ ದುರಂತ, 14 ವಿದ್ಯಾರ್ಥಿಗಳ ಸಾವು, ರಾಷ್ಟಪತಿ, ಉಪರಾಷ್ಟಪತಿ, ಪ್ರಧಾನಿ ಅವರಿಂದ ಸಂತಾಪ. ಜಗತ್ತಿಗೆ ಭಾರತ ಅಪ್ರತಿಮ ಆರ್ಥಿಕ ಅವಕಾಶಗಳನ್ನು ಒದಗಿಸುತ್ತಿದೆ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಗಲ್ಫ್ ರಾಷ್ಟಗಳ ಸಿಬಿಎಸ್ಇ ಖಾಸಗಿ ವಿದ್ಯಾರ್ಥಿಗಳಿಗೆ ಹೊಸ ನೀತಿ, ಅರ್ಜಿ ವಿಲೇವಾರಿ ಮಾಡಿದ ಸುಪ್ರೀಂಕೋರ್ಟ್. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ, ಇಂದು ಅರ್ಜೆಂಟೀನಾ ಆಸ್ಟ್ರಿಯಾ ಮುಖಾಮುಖಿ. ವಾರ್ತೆಗಳ ವಿವರ: ಭಾರತದ ಆತಿಥ್ಯದಲ್ಲಿ ಬ್ರಿಕ್ಸ್ ರಾಷ್ಟಗಳ ಭದ್ರತಾ ಸಲಹೆಗಾರರ ಎರಡು ದಿನಗಳ ಮಹತ್ವದ ಸಭೆಯು ಇಂದು ನವದೆಹಲಿಯಲ್ಲಿ ಆರಂಭವಾಗಿದೆ. ಭಾರತದ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಈ ಸಭೆಯಲ್ಲಿ ಒಕ್ಕೂಟದ ಎಲ್ಲಾ 11 ಸದಸ್ಯ ರಾಷ್ಟಗಳಾದ ಭಾರತ, ಬ್ರೆಜಿಲ್, ಚೀನಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷಿಯಾ, ಇರಾನ್, ರಷ್ಯಾ, ಸೌದಿ ಅರೇಬಿಯಾ, ದಕ್ಷಿಣ ಆಫ್ರಿಕಾ ಮತ್ತು ಯುಎಇ ದೇಶಗಳ ಭದ್ರತಾ ಸಲಹೆಗಾರರು ಪಾಲ್ಗೊಂಡಿದ್ದಾರೆ. ಜಗತ್ತು ಇಂದು ಎದುರಿಸುತ್ತಿರುವ ಸಾಂಪ್ರದಾಯಿಕವಲ್ಲದ ಭದ್ರತಾ ಸವಾಲುಗಳು ಎಂಬ ವಿಷಯದ ಅಡಿಯಲ್ಲಿ ಸಭೆ ನಡೆಯುತ್ತಿದ್ದು, ವೇಗವಾಗಿ ಬದಲಾಗುತ್ತಿರುವ ಭದ್ರತಾ ಬೆದರಿಕೆಗಳು ಹಾಗೂ ನವೀನ ತಂತ್ರಜ್ಞಾನಗಳಿಂದ ಉದ್ಭವಿಸುತ್ತಿರುವ ಭದ್ರತಾ ಅಪಾಯಗಳ ಕುರಿತು ಪ್ರಮುಖವಾಗಿ ಚರ್ಚಿಸಲಾಗುತ್ತಿದೆ. ಇದರ ಜೊತೆಗೆ ಸೈಬರ್ ಭದ್ರತೆ, ಡಿಜಿಟಲ್ ದೋಷಗಳು ಮತ್ತು ಕೃತಕ ಬುದ್ಧಿಮತ್ತೆ ಆಧಾರಿತ ಬೆದರಿಕೆಗಳ ಬಗ್ಗೆಯೂ ಪ್ರತಿನಿಧಿಗಳು ಸುದೀರ್ಘ ಪರಾಮರ್ಶೆ ನಡೆಸುತ್ತಿದ್ದಾರೆ. ಇತ್ತೀಚೆಗೆ ನಡೆದಿದ್ದ ಭಯೋತ್ಪಾದನೆ ನಿಗ್ರಹ ಮತ್ತು ಮಾಹಿತಿ ತಂತ್ರಜ್ಞಾನ ಬಳಕೆ ಸುರಕ್ಷತೆಗೆ ಸಂಬಂಧಿಸಿದ ಬ್ರಿಕ್ಸ್ ಜಂಟಿ ಕಾರ್ಯಪಡೆಗಳ ಸಭೆಯ ನಿರ್ಣಯಗಳನ್ನು ಇಲ್ಲಿ ಪರಿಶೀಲಿಸಲಾಗುತ್ತಿದೆ. ಈ ಸಭೆಯ ಹಿನ್ನೆಲೆಯಲ್ಲಿ ಭಾರತದ ರಾಷ್ಟೀಯ ಭದ್ರತಾ ಸಲಹೆಗಾರ

0: ಅಜಿತ್ ದೋವಲ್ ಇರಾನ್ನ ರಾಷ್ಟೀಯ ಭದ್ರತಾ ಮಂಡಳಿ ರಕ್ಷಣಾ ವ್ಯವಹಾರಗಳ ಇಲಾಖೆಯ ಉಪಕಾರ್ಯದರ್ಶಿ ಘಾದಿರ್ ನಿಜಾಮಿ ಘೋರ್ ಅವರನ್ನು ಭೇಟಿಯಾದರು. ಈ ವೇಳೆ ಪಶ್ಚಿಮ ಏಷ್ಯಾದ ಪ್ರಸ್ತುತ ಪರಿಸ್ಥಿತಿ ಕುರಿತು ಪರಾಮರ್ಶಿಸಲಾಗಿದೆ. ಉತ್ತರ ಪ್ರದೇಶದ ಲಕ್ನೋದ ಅಲಿಗನ್ನ ಪುರಾನಿಯಾ ಪ್ರದೇಶದಲ್ಲಿರುವ ಮೂರು ಅಂತಸ್ತಿನ ಕಟ್ಟಡವೊಂದರಲ್ಲಿ ಇಂದು ಭೀಕರ ಅಗ್ನಿ ದುರಂತ ಸಂಭವಿಸಿದ್ದು, ಕಟ್ಟಡದೊಳಗಿನ ಕೋಚಿಂಗ್ ಸೆಂಟರ್ನಲ್ಲಿದ್ದ ಕನಿಷ್ಠ 14 ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ ಎಂದು ಉತ್ತರ ಪ್ರದೇಶ ಉಪಮುಖ್ಯಮಂತ್ರಿ ಬ್ರಜೇಶ್ ಪಾಠಕ್ ತಿಳಿಸಿದ್ದಾರೆ. ಘಟನೆ ಹಿನ್ನೆಲೆಯಲ್ಲಿ ಅಲಿಗಢ ಪ್ರವಾಸದಲ್ಲಿದ್ದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ತಮ್ಮ ಪ್ರವಾಸವನ್ನು ಮೊಟಕುಗೊಳಿಸಿ ಲಕ್ನೋಗೆ ಮರಳಿದ್ದಾರೆ. ಮೃತರ ಕುಟುಂಬಗಳಿಗೆ ತೀವ್ರ ಸಂತಾಪ ಸೂಚಿಸಿರುವ ಮುಖ್ಯಮಂತ್ರಿಗಳು, ದುರಂತದಲ್ಲಿ ಪ್ರಾಣಹಾನಿಯಾಗಿರುವುದು ಅತ್ಯಂತ ದುಃಖಕರವಾಗಿದೆ ಎಂದು ವಿಷಾದಿಸಿದ್ದಾರೆ. ಮೃತರ ವಯಸ್ಸು 20-24 ವರ್ಷಗಳ ಆಸುಪಾಸಿನಲ್ಲಿದೆ ಎಂದು ತಿಳಿದುಬಂದಿದೆ. ಕಟ್ಟಡದ ಒಳಗಿದ್ದ ಕೋಚಿಂಗ್ ಸೆಂಟರ್ನಲ್ಲಿ ಮಧ್ಯಾಹ್ನ ಬೆಂಕಿ ಕಾಣಿಸಿಕೊಂಡಿದ್ದು, ಕ್ಷಣಾರ್ಧದಲ್ಲಿ ಇಡೀ ಆವರಣ ದಟ್ಟವಾದ ಹೊಗೆಯಿಂದ ಆವೃತವಾಗಿ ವಿದ್ಯಾರ್ಥಿಗಳಲ್ಲಿ ಆತಂಕ ಮೂಡಿಸಿದೆ. ಜ್ವಾಲೆ ಮತ್ತು ಹೊಗೆಯಿಂದಾಗಿ ಹೊರಹೋಗುವ ಮಾರ್ಗಗಳು ಬಂದ್ ಆಗಿದ್ದರಿಂದ ಪ್ರಾಣ ಉಳಿಸಿಕೊಳ್ಳಲು ಕೆಲವು ವಿದ್ಯಾರ್ಥಿಗಳು ಮೇಲಿನ ಮಹಡಿ ಹಾಗೂ ಟೆರೆಸ್ನಿಂದ ಕೆಳಗೆ ಜಿಗಿದು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸ್ಥಳೀಯ ನಿವಾಸಿಗಳ ನೆರವಿನೊಂದಿಗೆ ಪಕ್ಕದ ಕಟ್ಟಡದ ಮೇಲ್ಛಾವಣಿಯ ಮೂಲಕ ಜನರನ್ನು ಸ್ಥಳಾಂತರಿಸಲಾಗುತ್ತಿದ್ದು, ಸಿಕ್ಕಿಬಿದ್ದವರನ್ನು ರಕ್ಷಿಸಲು ಅಗ್ನಿಶಾಮಕ ಸಿಬ್ಬಂದಿ ಗೋಡೆಗಳನ್ನು ಒಡೆಯುತ್ತಿದ್ದಾರೆ. ಗಾಯಾಳುಗಳನ್ನು ವಿವಿಧ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದ್ದು, ಜಿಲ್ಲಾಧಿಕಾರಿ ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳು ರಕ್ಷಣಾ ಕಾರ್ಯಾಚರಣೆಯ ಉಸ್ತುವಾರಿ ವಹಿಸಿದ್ದಾರೆ. ಸದ್ಯಕ್ಕೆ ಅಗ್ನಿ ಅವಘಡಕ್ಕೆ ನಿಖರ ಕಾರಣ ಏನೆಂಬುದು ಇನ್ನೂ ಪತ್ತೆಯಾಗಿಲ್ಲ. ಘಟನೆ ಕುರಿತು ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ಪ್ರಧಾನಮಂತ್ರಿ ಪರಿಹಾರ ನಿಧಿಯಿಂದ ಸಾವನ್ನಪ್ಪಿದವರ ಕುಟುಂಬಗಳಿಗೆ ತಲಾ 2 ಲಕ್ಷ ರೂಪಾಯಿ ಮತ್ತು ಗಾಯಗೊಂಡವರಿಗೆ 50,000 ರೂಪಾಯಿ ಪರಿಹಾರವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಘೋಷಿಸಿದ್ದಾರೆ. ವಿಶ್ವಕ್ಕೆ ಇಂದು ಭಾರತವು ವಿಶಿಷ್ಟ ಹಾಗೂ ಅಪ್ರತಿಮ ಆರ್ಥಿಕ ಅವಕಾಶಗಳನ್ನು ಒದಗಿಸುತ್ತಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಖಾಸಗಿ ಸುದ್ದಿಸಂಸ್ಥೆಯೊಂದರ ಸಂದರ್ಶನದಲ್ಲಿ ಮಾತನಾಡಿದ ಅವರು, ದೇಶವನ್ನು ಅತ್ಯಂತ ವಿಶ್ವಾಸಾರ್ಹ ಜಾಗತಿಕ ಆರ್ಥಿಕ ಪಾಲುದಾರನನ್ನಾಗಿ ರೂಪಿಸಬೇಕೆಂಬ ಪ್ರಧಾನಿ ನರೇಂದ್ರ ಮೋದಿ ಅವರ ದೃಷ್ಟಿಕೋನವನ್ನು ಹಂಚಿಕೊಂಡರು. ಕೇಂದ್ರ ಸರ್ಕಾರದ ಬಲಿಷ್ಠ ಆರ್ಥಿಕ ಅಡಿಪಾಯ, ಸ್ಥಿರ ನೀತಿಗಳು ಮತ್ತು ಪ್ರಗತಿಪರ ಸುಧಾರಣೆಗಳಿಂದಾಗಿ ಜಾಗತಿಕ ಉದ್ಯಮಗಳು ಭಾರತದತ್ತ ಮುಖ ಮಾಡುತ್ತಿದ್ದು, ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ಭಾರತದ ಪಾತ್ರ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಈ ಆರ್ಥಿಕ ಬೆಳವಣಿಗೆಯು ಹೂಡಿಕೆದಾರರು, ವರ್ತಕರು ಮತ್ತು ರಫ್ತುದಾರರಿಗೆ ಅಭೂತಪೂರ್ವ ಅವಕಾಶಗಳನ್ನು ಸೃಷ್ಟಿಸಿದೆ ಎಂದು ಸಚಿವರು ತಿಳಿಸಿದರು. ಕೇಂದ್ರ ಸರ್ಕಾರವು ನಿರಂತರವಾಗಿ ರಾಷ್ಟ ಮೊದಲು ನೀತಿಯನ್ನು ಅಳವಡಿಸಿಕೊಂಡಿದ್ದು, ಪ್ರತಿಯೊಂದು ಒಪ್ಪಂದವು ದೇಶದ ಆರ್ಥಿಕ ಪ್ರಗತಿ ಮತ್ತು ಉದ್ಯೋಗ ಸೃಷ್ಟಿ ಕೊಡುಗೆ ನೀಡುವಂತೆ ನೋಡಿಕೊಳ್ಳಲಾಗುತ್ತಿದೆ ಎಂದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ಇಂದು ಮಂಗೋಲಿಯಾದ ಉಲಾನ್ ಬಾಟರ್ನಲ್ಲಿ ಮಂಗೋಲಿಯಾ ಅಧ್ಯಕ್ಷ ಖುರೇಲ್ ಸುಕ್ ಉಕ್ನಾ ಅವರನ್ನು ಭೇಟಿಯಾದರು. ಸಚಿವ ಡಾ ಎಸ್ ಜೈಶಂಕರ್ ಮಂಗೋಲಿಯಾ ವಿದೇಶಾಂಗ ಸಚಿವೆ ಬ್ಯಾಟ್ಸೆಟ್ಸೆಗ್ ಬಾಟ್ಮುಂಕ್ ಅವರನ್ನು ಸಹ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಉಭಯ ನಾಯಕರು ಅಭಿವೃದ್ದಿ ಯೋಜನೆಗಳು, ಸಾಮರ್ಥ್ಯ ವೃದ್ದಿ, ಸಂಸ್ಕೃತಿ, ಶಿಕ್ಷಣ, ಭದ್ರತೆ ಹಾಗೂ ಬಹುಪಕ್ಷೀಯ ವೇದಿಕೆಗಳಲ್ಲಿ ದ್ವಿಪಕ್ಷೀಯ ಸಹಕಾರದ ಪ್ರಗತಿಯನ್ನು ಪರಾಮರ್ಶಿಸಿದ್ದಾರೆ. ಇದರೊಂದಿಗೆ ಗಣಿಗಾರಿಕೆ, ಶುದ್ದ ಇಂಧನ ಹಾಗೂ ಕೃಷಿ ಸಂಸ್ಕರಣಾ ವಲಯಗಳಲ್ಲಿರುವ ಆರ್ಥಿಕ ಅವಕಾಶಗಳ ಕುರಿತು ಉಭಯ ನಾಯಕರು ಸುದೀರ್ಘ ಚರ್ಚೆ ನಡೆಸಿದ್ದಾರೆ. ಯುದ್ದದ ಉದ್ವಿಗ್ನತೆಯಿಂದಾಗಿ ಪಶ್ಚಿಮ ಏಷ್ಯಾ ರಾಷ್ಟಗಳಲ್ಲಿ ರದ್ದಾಗಿದ್ದ ಸಿಬಿಎಸ್ಇ 12ನೇ ತರಗತಿ ಪರೀಕ್ಷೆಯ ಖಾಸಗಿ ವಿದ್ಯಾರ್ಥಿಗಳ ಮೌಲ್ಯಮಾಪನಕ್ಕಾಗಿ ಕೇಂದ್ರ ಸರ್ಕಾರ ಹೊಸ ರಾಷ್ಟೀಯ ನೀತಿಯನ್ನು ಪ್ರಕಟಿಸಿದೆ. ಈ ಹಿನ್ನೆಲೆಯಲ್ಲಿ ಸೌದಿ ಅರೇಬಿಯಾದ ವಿದ್ಯಾರ್ಥಿಯೊಬ್ಬರು ಸಲ್ಲಿಕೆ ಮಾಡಿದ್ದ ಅರ್ಜಿಯನ್ನು ಸುಪ್ರೀಂಕೋರ್ಟ್ ಇಂದು ವಿಲೇವಾರಿ ಮಾಡಿದೆ. ಜೂನ್ 21ರಂದು ಜಾರಿಗೆ ಬಂದ ಈ ನೀತಿಯನ್ನು ದಾಖಲಿಸಿಕೊಂಡ ನ್ಯಾಯಮೂರ್ತಿಗಳಾದ ಎಸ್ವಿಎನ್ ಭಟ್ಟಿ ಮತ್ತು ವಿಪುಲ್ ಎಂ ಪಾಂಚೋಲಿ ಅವರ ಪೀಠವು ಅರ್ಜಿದಾರ ವಿದ್ಯಾರ್ಥಿ ಅಭ್ಯರ್ಥಿಯ ಫಲಿತಾಂಶವನ್ನು ಈಗಾಗಲೇ ಪ್ರಕಟಿಸಿ ಇಮೇಲ್ ಮೂಲಕ ತಿಳಿಸಲಾಗಿದೆ ಎಂಬ ಸರ್ಕಾರದ ಹೇಳಿಕೆಯನ್ನು ಪುರಸ್ಕರಿಸಿತು. ಖಾಸಗಿ ವಿದ್ಯಾರ್ಥಿಗಳಿಗೆ ಶಾಲಾ ಆಂತರಿಕ ಅಂಕಗಳ ದಾಖಲೆ ಇಲ್ಲದ ಕಾರಣ ಕೇಂದ್ರ ಸರ್ಕಾರ ಈ ಹೊಸ ಸೂತ್ರವನ್ನು ಸಿದ್ದಪಡಿಸಿದೆ. ಇದರ ಪ್ರಕಾರ ಪರೀಕ್ಷೆ ರದ್ದಾದ ವಿಷಯಗಳಿಗೆ ವಿದ್ಯಾರ್ಥಿಯ 10ನೇ ತರಗತಿಯ ಬೋರ್ಡ್ ಪರೀಕ್ಷೆಯ ಥಿಯರಿ ಅಂಕಗಳಿಗೆ ಶೇಕಡಾ 40% ಮತ್ತು 12ನೇ ತರಗತಿಯ ಬೋರ್ಡ್ ಪರೀಕ್ಷೆಯ ಥಿಯರಿ ಅಂಕಗಳಿಗೆ ಶೇಕಡಾ 60% ಆದ್ಯತೆ ನೀಡಿ ಫಲಿತಾಂಶ ನಿರ್ಧರಿಸಲಾಗುತ್ತದೆ. ಈ ಹೊಸ ಸೂತ್ರದಡಿ ಅರ್ಜಿದಾರರ ಫಲಿತಾಂಶ ಉತ್ತಮವಾಗಿದ್ದು ಇದನ್ನು ಡಿಜಿ ಲಾಕರ್ನಲ್ಲೂ ಅಪ್ಡೇಟ್ ಮಾಡಲಾಗುವುದು ಎಂದು ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ತಿಳಿಸಿದರು. ಅಂಕಗಳಿಂದ ತೃಪ್ತರಾಗದ ವಿದ್ಯಾರ್ಥಿಗಳಿಗೆ ಮುಂದಿನ ನಿಯಮಿತ ಪರೀಕ್ಷೆಗೆ ಹಾಜರಾಗುವ ಅವಕಾಶವನ್ನು ಈ ನೀತಿಯಡಿ ಕಲ್ಪಿಸಲಾಗಿದೆ. ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆಯು ಸಿಐಎಸ್ಎಫ್ ರಾಷ್ಟದ ಪ್ರಗತಿಯನ್ನು ಸುರಕ್ಷಿತವಾಗಿಡುವ ಮೂಲಕ ದೇಶದ ಆರ್ಥಿಕ ಸೈನಿಕರಂತೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಕೇಂದ್ರ ಗೃಹ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಬಂಡಿ ಸಂಜಯ್ ಕುಮಾರ್ ಶ್ಲಾಘಿಸಿದ್ದಾರೆ. ದೆಹಲಿಯಲ್ಲಿ ಸಿಐಎಸ್ಎಫ್ನ ನೂತನ ಪ್ರಧಾನ ಕಚೇರಿ ಕಟ್ಟಡಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು, ಸಿಬ್ಬಂದಿಯ ಮಾನಸಿಕ ಆರೋಗ್ಯ ಕಾಪಾಡುವ ಪ್ರಾಜೆಕ್ಟ್ ಮ್ಯಾನ್ ಉಪಕ್ರಮವನ್ನು ಪ್ರಶಂಸಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಆಯುಷ್ಮಾನ್ ಸಿಎಪಿಎಫ್ ಸೇರಿದಂತೆ ಪಡೆಗಳ ಕಲ್ಯಾಣಕ್ಕಾಗಿ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಅವರು ತಿಳಿಸಿದರು. ನವದೆಹಲಿಯಲ್ಲಿ ಇಂದು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಇಸ್ರೇಲ್ ರಕ್ಷಣಾ ಸಚಿವಾಲಯದ ಮಹಾನಿರ್ದೇಶಕ ನಿವೃತ್ತ ಮೇಜರ್ ಜನರಲ್ ಅಮೀರ್ ಬರಾಮ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ರಕ್ಷಣಾ ಸಚಿವಾಲಯ, ಭೇಟಿಯ ವೇಳೆ ಭಾರತ ಇಸ್ರೇಲ್ ಕಾರ್ಯತಂತ್ರ ಪಾಲುದಾರಿಕೆ ಉಭಯ ರಾಷ್ಟಗಳ ರಕ್ಷಣಾ ಸಹಕಾರವನ್ನು ವಿಸ್ತರಿಸಲು ಇಸ್ರೇಲ್ ಹೊಂದಿರುವ ಬದ್ದತೆಯ ಕುರಿತು ನಿವೃತ್ತ ಮೇಜರ್ ಜನರಲ್ ಅಮೀರ್ ಬರಾಮ್ ರಕ್ಷಣಾ ಸಚಿವರಿಗೆ ಮಾಹಿತಿ ನೀಡಿದ್ದಾರೆ. ಟೆಕ್ಸಾಸ್ನ ಅರ್ಲಿಂಗ್ಟನ್ ಡೆಲ್ಲಾಸ್ನ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಜೆ ಗುಂಪಿನ ಪಂದ್ಯದಲ್ಲಿ ಅರ್ಜೆಂಟೀನಾ ಮತ್ತು ಆಸ್ಟ್ರಿಯಾ ತಂಡಗಳು ಮುಖಾಮುಖಿಯಾಗಲಿವೆ. ಈ ಪಂದ್ಯ ಭಾರತೀಯ ಕಾಲಮಾನ 10:30 ಆರಂಭವಾಗಲಿದೆ. ಇಂದು ಭಾರತೀಯ ಕಾಲಮಾನ 2:30 ಫಿಲಡೆಲ್ಫಿಯಾದಲ್ಲಿ ನಡೆಯಲಿರುವ ಐ ಗುಂಪಿನ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಇರಾಕ್ ತಂಡಗಳು ಮುಖಾಮುಖಿಯಾಗಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತದ ಆತಿಥ್ಯದಲ್ಲಿ ನವದೆಹಲಿಯಲ್ಲಿ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆ ಆರಂಭ. ಲಕ್ನೋದ 3 ಅಂತಸ್ತಿನ ಕಟ್ಟಡದಲ್ಲಿ ಭಾರೀ ಅಗ್ನಿ ದುರಂತ, 14 ವಿದ್ಯಾರ್ಥಿಗಳ ಸಾವು. ರಾಷ್ಟಪತಿ, ಉಪರಾಷ್ಟಪತಿ, ಪ್ರಧಾನಿ ಅವರಿಂದ ಸಂತಾಪ. ಜಗತ್ತಿಗೆ ಭಾರತ ಅಪ್ರತಿಮ ಆರ್ಥಿಕ ಅವಕಾಶಗಳನ್ನು ಒದಗಿಸುತ್ತಿದೆ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಗಲ್ಫ್ ರಾಷ್ಟಗಳ ಸಿಬಿಎಸ್ಇ ಖಾಸಗಿ ವಿದ್ಯಾರ್ಥಿಗಳಿಗೆ ಹೊಸ ನೀತಿ ಅರ್ಜಿ ವಿಲೇವಾರಿ ಮಾಡಿದ ಸುಪ್ರೀಂಕೋರ್ಟ್. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ, ಇಂದು ಅರ್ಜೆಂಟೀನಾ ಆಸ್ಟ್ರಿಯಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
4: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
5: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
6: ಭಾರತ ನಮ್ಮ ಹೆಮ್ಮೆ, ನನ್ನ ಹೆಮ್ಮೆ ಭಾರತ. ಅಂದರೆ ನಮ್ಮ ಭಾರತದಲ್ಲಿ ಏನೆಲ್ಲ ವಿಶೇಷವಾದ ವಿಷಯಗಳಿವೆ, ವ್ಯಕ್ತಿಗಳಿದ್ದಾರೆ, ಅವ್ರ ಬಗ್ಗೆ ಮಾತಾಡ್ತಾ ಜೊತೆಗೆ ಹಾಡುಗಳನ್ನು ಕೇಳ್ತಾ, ಹೊಸ ಹಾಡುಗಳನ್ನು ಕೇಳ್ತಾ ಸಾಕ್ತಾ ಇದ್ದೀವಿ ಇಂದಿನ ಕಾರ್ಯಕ್ರಮದಲ್ಲಿ. ಆಗಲಿ ಸುಶ್ರುತ ಅವ್ರ ಬಗ್ಗೆ ಮಾತಾಡಿದ್ದಾಯಿತು, ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಬಗ್ಗೆ ಮಾತಾಡಿದ್ದಾಯಿತು. ಇನ್ನು ನೋಡೋದಾದರೆ ನೋಡಿ, ಇದು ಸುಮಾರು 1953 ಸಮಯ. ಸಾಹಿತಿ ದೇವುಡು ನರಸಿಂಹ ಶಾಸ್ತ್ರಿ ಅವರ ಕುರಿತಾದ ಒಂದು ಘಟನೆ. ಒಂದ್ಸತಿ ಅವರು ಸೋಮನಾಥ್ಪುರದ ಹತ್ರ, ಸೋಮನಾಥ್ಪುರ ದೇವಸ್ಥಾನಕ್ಕೆ ಒಂದು ಭೇಟಿ ಕೊಟ್ಟಿರ್ತಾರೆ. ಅವರು ಅವ್ರ ಜೊತೆ ಅವರ ಕಿರಿಯ ಮಿತ್ರರೊಬ್ಬರು ಸಹ ಅವ್ರ ಜೊತೆ ಇರ್ತಾರೆ. ಆ ದೇವುಡವರು ಅಲ್ಲಿರೋ ಆ ಶಿಲ್ಪಕಲೆಯ ಸೌಂದರ್ಯವನ್ನು ಬಹಳ ಆಸಕ್ತಿಯಿಂದ ನೋಡ್ತಾ ಇದ್ರಂತೆ. ಹಾಗೆ ಅವ್ರು ನೋಡಬೇಕಾದಾಗ ಅಲ್ಲಿ ಒಂದು ಕೃಷ್ಣನ ವಿಗ್ರಹ ಇತ್ತಂತೆ. ಆ ಸೌಂದರ್ಯ ನೋಡ್ತಾ ನಿಂತ್ಕೊಂಡಿದ್ರಂತೆ. ಅದೇ ಅಲ್ಲಿಗೆ ಆಗ ಅವ್ರು ನೋಡ್ತಾ ಇರ್ಬೇಕಾದ್ರೆ ಒಬ್ಬ ವಿದೇಶಿ ಪ್ರವಾಸಿಗ ಬರ್ತಾನೆ ಸೋಮನಾಥಪುರಕ್ಕೆ. ಅವರು

ಸ್ಥಳೀಯ ಮಾರ್ಗದರ್ಶಿಯಿಂದ ಅವರ ಸಹಾಯದಿಂದ ಅಲ್ಲಿಯ ಶಿಲ್ಪಕಲೆಯ ಕುರಿತು ಬೇರೆ ಬೇರೆ ಮಾಹಿತಿನ ಪಡಿತಾ ಇರ್ತಾರಂತೆ. ಅವರು ಸಹ ಅದೇ ವಿಗ್ರಹದ ಮುಂದೆ ಬರ್ತಾರೆ, ಆ ಕೃಷ್ಣನ ವಿಗ್ರಹದ ಮುಂದೆ. ಆ ಶಿಲ್ಪನ ನೋಡ್ತಾ ಅವರು, ಅವ್ರ ಜೊತೆ ಇದ್ರಲ್ಲ ಗೈಡ್, ಅವ್ರ ಹತ್ರ ಒಂದು ವಿಚಿತ್ರವಾದ ಪ್ರಶ್ನೆಯನ್ನು ಕೇಳ್ತಾರಂತೆ. ನೀವು ಹೇಳಿದ್ರಿ ನಿಮ್ಮ ಶ್ರೀಕೃಷ್ಣನ ಈ ಸಂಗೀತ ಮಾಧುರ್ಯಕ್ಕೆ ಪ್ರಕೃತಿನೇ ಮಾರು ಹೋಗುತ್ತೆ, ಒಣಮರದಲ್ಲಿ ಚಿಗುರು ಮೂಡುತ್ತೆ ಅಂತೆಲ್ಲ ಹೇಳ್ತದ್ರಲ್ಲ, ಹಾಗಿದ್ರೆ ದೇವರ ಕೈಯಲ್ಲಿರುವಂತಹ ಕೊಳಲು ಯಾಕೆ ಚಿಗುರಲಿಲ್ಲ ಅಂತ. ಈ ಅನಿರೀಕ್ಷಿತ ಪ್ರಶ್ನೆಯಿಂದ ಆ ಮಾರ್ಗದರ್ಶಿಗೆ ಏನು ಉತ್ತರ ಹೇಳಬೇಕು ಅಂತ ಗೊತ್ತಾಗದೆ ಮುಖಾಮುಖ ನೋಡ್ತಾ ಇದ್ರಂತೆ. ಈ ಪ್ರಸಂಗನೆಲ್ಲ ನೋಡ್ತಾ ಇದ್ದಂತಹ ದೇವುಡು ಅವರು ಆ ವಿದೇಶಿ ಪ್ರವಾಸಿಗನಿಗೆ ಹೇಳ್ತಾರಂತೆ, ಅವರೇ ಉತ್ತರಿಸ್ಬಿಟ್ರಂತೆ, ನೋಡಿ ಕೃಷ್ಣನ ಕೈಯಲ್ಲಿದ್ದಂತಹ ಆ ಕೊಳಲು ಚಿಗುರಬಹುದಾಗಿತ್ತು, ಆದರೆ ಅದು ಚಿಗುರಲಿಲ್ಲ. ಯಾಕೆ ಅಂದರೆ ಅದು ಚಿಗುರಿದ್ರೆ, ಆ ಚಿಗುರು ಮೂಡಿದ್ರೆ ಕೃಷ್ಣ ಎಲ್ಲಿ ನನ್ನ ಎಸ್ದು ಬಿಡ್ತಾನೋ, ಎಲ್ಲಿ ನಾನು ಅವನ ಕೈಯಿಂದ ದೂರ ಹೊರಟೋಗ್ತೀನೋ ಅನ್ನೋ ಭಯದಿಂದ ಅಲ್ಲೇ ಉಳ್ಕೊಂತು ಅಂತ ಥಟ್ ಅಂತ ಉತ್ತರ ಕೊಟ್ರಂತೆ. ಇದನ್ನು ಕೇಳಿಸ್ಕೊಂಡಂತಹ ಪ್ರವಾಸಿಗ ಇನ್ಯಾವ ಪ್ರಶ್ನೆನೂ ಕೇಳದೆ ಮುಂದೆ ಸಾಗಿದ್ರಂತೆ. ಇದು ಅಲ್ವೇ ನಮ್ಮ ಭಾರತದ ಹೆಮ್ಮೆಯ ಪುತ್ರರು ಇವರೆಲ್ಲ.

0: ಕೃಷ್ಣ
1: ಅಲ್ಲ ಬರೀ ಕೃಷ್ಣ ಕೃಷ್ಣ
2: ಮೃಗನೇನಿ ಭೂಲೋಕದಿಂದ ನಮ್ಮ ಪರಮಾತ್ಮರು ಕೃಷ್ಣ ಅವರು ಬಂದಿದ್ದಾರೆ, ಅವರ ಹೃದಯವನ್ನ ಅಲ್ಲೋಲ ಕಲ್ಲೋಲಗೊಳಿಸು.
0: ಅಪ್ಪಣೆ ಪ್ರಭು.

ಇನ್ನು ನಮ್ಮ ಹೆಮ್ಮೆಯ ಭಾರತದ ಬಗ್ಗೆ ಮಾತಾಡ್ತಾ ಇದ್ವಿ. ನಾವೆಲ್ಲ ಹೆಮ್ಮೆ ಪಡಬೇಕಾದಂತಹ ಇನ್ನೊಬ್ಬ ನಮ್ಮ ಸಾಹಿತಿ ಅಂದರೆ ಡಿ ವಿ ಗುಂಡಪ್ಪನವರು. ಅವರು ಬರೆದಿರುವಂತಹ ಕಗ್ಗ ಕನ್ನಡದ ಭಗವದ್ಗೀತೆ ಅಂತಲೇ ಹೇಳ್ತೀವಿ. ಅಲ್ಲೊಂದು ಕಡೆ ಹೇಳ್ತಾರೆ, ಎಷ್ಟು ನೀನು ಉಂಡರೆ ಪುಷ್ಟಿಮೈಗಾಗುವುದು, ಹೊಟ್ಟೆ ಜೀರ್ಣಿಸುವಷ್ಟೇ, ಮಿಕ್ಕುದೆಲ್ಲ ಕಸ. ಎಷ್ಟು ಗಳಿಸಿಟ್ಟುಡಂ ನಿನಗೆ ದಕ್ಕುವುದೆಷ್ಟು, ಮುಷ್ಟಿ ಪಿಷ್ಟವು ತಾನೇ ಮಂಕುತಿಮ್ಮ ಅಂತ. ಎಷ್ಟು ಸೊಗಸಾಗಿರುವಂತಹ ಕಗ್ಗ ಇದರಲ್ಲಿ. ಇದರಲ್ಲಿ ಏನು ಹೇಳ್ತಾರೆ ಅಂದರೆ, ಜೀವನದ ಸತ್ಯನ ತುಂಬ ಸರಳವಾಗಿ ಹೇಳಿದ್ದಾರೆ. ಮಾನವನಿಗೆ ಎಷ್ಟೇ ಹಣ ಆಸ್ತಿ ಸಂಪತ್ತು ಗಳಿಸಿದ್ರೂ ಸಹ ಕೊನೆಗೆ ಅವನಿಗೆ ನಿಜವಾಗಿ ಸಿಗೋದೇನು? ಅದು ಕೇವಲ ಮುಷ್ಟಿಪಿಷ್ಟ, ಅಂದರೆ ಅತಿ ಕಡಿಮೆ ತಾತ್ಕಾಲಿಕವಾದದ್ದು. ಇದರ ಅರ್ಥ ಏನು ಅನ್ನೋದಾದರೆ, ನಾವು ಜೀವನ ಪೂರ್ತಿ ಸಂಪಾದನೆ ಸಂಗ್ರಹಣೆ ಲಾಭಕ್ಕಾಗಿ ಓಡ್ತಾ ಇರ್ತೀವಿ, ಆದರೆ ಅಂತಿಮವಾಗಿ ನಮ್ಮ ಜೊತೆ ಏನೂ ಬರೋದಿಲ್ಲ. ನಮ್ಮ ಪಾಲುಗೊಳ್ಳೋದು ಕೇವಲ ಅನುಭವಗಳು, ನೆನಪುಗಳು, ಮಾಡಿದ ಒಳ್ಳೆ ಕೆಲಸಗಳು. ಇದರ ಮುಖ್ಯ ಸಂದೇಶ ಅಂದರೆ, ಅತಿಯಾದ ಲೋಭಕ್ಕೆ ಅರ್ಥ ಇಲ್ಲ. ಜೀವನದ ನಿಜವಾದ ಮೌಲ್ಯ ಹಣದಲ್ಲಿಲ್ಲ. ಸರಳತೆ, ಧರ್ಮ, ಮಾನವೀಯತೆ ಇವುಗಳೇ ಶಾಶ್ವತ. ಸರಳವಾಗಿ ಹೇಳೋದಾದರೆ, ಎಷ್ಟು ಕೂಡಿಸಿದ್ರೂ ಕೊನೆಯಲ್ಲಿ ಕೈಗೆ ಸಿಗೋದು ಸ್ವಲ್ಪ ಮಾತ್ರ. ಆದ್ದರಿಂದ ಜೀವನನ ಅರ್ಥಪೂರ್ಣವಾಗಿ ಬದುಕಬೇಕು ಅಂತ ನಮ್ಮ ಹೆಮ್ಮೆಯ ಭಾರತದ, ನಮ್ಮ ಹೆಮ್ಮೆಯ ಕನ್ನಡದ ನಮ್ಮ ಡಿ ವಿ ಜಿ ಅವರು ಹೇಳಿರುವಂಥ ಕಗ್ಗ ಇದು.

ಕೆಂಡಸಂಪಿಗೆ ಚಿತ್ತದ ಹಾಡಿನ ಕೇಳಿದ್ರಿ. ಯೋಗರಾಜ್ ಭಟ್ ಅವರ ಸಾಹಿತ್ಯ, ಹರಿಕೃಷ್ಣ ಅವರ ಸಂಗೀತದಲ್ಲಿ ವಿಜಯ ಪ್ರಕಾಶ್ ಅವರು ಈ ಹಾಡನ್ನ ಹಾಡಿದ್ರು. ಬಹಳಷ್ಟು ಮಂದಿ ನಮ್ಮ ಕೇಳುಗರು ಕಾರ್ಯಕ್ರಮ ಕೇಳಿಸ್ಕೊಂತ ಸಂದೇಶನ ಕಳಿಸಿದ್ದೀರಾ. ಅಥಣಿ ಚಂದ್ರಕಾಂತ್ ಅವರು ಹಾಗೆ ನೋಡಿ, ನಮಗೆ ಆಸ್ಟ್ರೇಲಿಯಾ ಮೆಲ್ಬೋರ್ನಿಂದ ಪ್ರಸನ್ನ ಅವರು ಸಂದೇಶ ಕಳಿಸಿದ್ದಾರೆ. ಹೌದು, ನಾನು ಆಸ್ಟ್ರೇಲಿಯಾಗೆ ಬಂದು 25 ವರ್ಷಗಳಿಂದ ಇಲ್ಲೇ ಇದ್ದೀನಿ. ಸುಶ್ರುತರಿಗೆ ಸಲ್ಲಿಸಿದ ಗೌರವ ಕೊಂಡು ಒಂದು ರೀತಿ ಅವಹೇಳನ ಆಯಿತು. ಎಂದಿಗೂ ಭಾರತ ದೇಶದಲ್ಲಿ ಸ್ವಂತದಕ್ಕೆ ಬೆಲೆ ಇಲ್ಲ, ಪಾಶ್ಚಾತ್ಯವನ್ನೇ ಪೂಜಿಸ್ತಾರೆ. ಯೋಗ, ಧ್ಯಾನ, ಆಯುರ್ವೇದ, ಶಾಸ್ತ್ರ, ಹತ್ತು ಹಲವಾರು ಉದಾಹರಣೆಗಳು. ಹೊರದೇಶದವರು ಇವನ್ನೆಲ್ಲ ಒಪ್ಪಿಕೊಂಡ್ರು, ನಮ್ಮವರು ಹೇಳಿಸುವುದನ್ನು ನಿಲ್ಲಿಸೋದಿಲ್ಲ ಅನ್ನೋದು ವಿಷಾದಕರ ಅಂತ ತಮ್ಮ ನೋವನ್ನು ತೋಡ್ಕೊಂಡಿದ್ದಾರೆ. ಒಂದು ರೀತಿ ನೀವು ಹೇಳೋದು ನಿಜ. ಚನ್ನಪ್ಪ ಅವರ ಸಂದೇಶ ಬಂದಿದೆ, ಅದಕ್ಕೆ ಹೇಳೋದು ತುಂಬಿದ ಕೂಡ ತುಳುಕೋದಿಲ್ಲ ಅಂತ ಶಾಸ್ತ್ರಿಗಳ ಕಥೆಯನ್ನು ಕೇಳಿ ಹರೀಶ್ ಅವರು ಸಂದೇಶನ ಕಳಿಸಿದ್ದಾರೆ. ಭೂಮಿ ಮೇಲಿರೋದು ನಮ್ಮ ಪಾಲಿಗೆ ಶಾಶ್ವತವಲ್ಲ, ಅಷ್ಟೇ ನಿಜ ಅಂತ ನಾಗರತ್ನ ಅವರ ಮಾತು. ಉಮೇಶ್ ಸಿರಿಗೆರೆ ಅವರ ಮೆಚ್ಚುಗೆಯ ಸಂದೇಶ ಬಂದಿದೆ. ರೇಣುಕಾ ಅವರು, ರಾಜಶೇಖರ್ ಅರಕೆರೆಯಿಂದ, ಇವರೆಲ್ಲ ನಮಗೆ ಸಂದೇಶನ ಕಳಿಸಿ ಕಾರ್ಯಕ್ರಮನ ಮೆಚ್ಚಿಕೊಂಡಿದ್ದಾರೆ. ಕಾರ್ಯಕ್ರಮನ ಮೆಚ್ಚಿಕೊಂಡಂತಹ, ಸಂದೇಶ ಕಳಿಸಿದಂತಹ, ಹಾಗೆ ನಮ್ಮ ಕಾರ್ಯಕ್ರಮನ ಕೇಳಿಸ್ಕೊಂಡ ಎಲ್ಲ ಪ್ರೀತಿಯ ಕೇಳುಗರಿಗೂ ಧನ್ಯವಾದಗಳು. ಇದಾಗಿತ್ತು ಇಂದಿನ ಗಾನ ಬಜಾನ ಕಾರ್ಯಕ್ರಮ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಯುದ್ಧದ ಉದ್ವಿಗ್ನತೆಯಿಂದಾಗಿ ಪಶ್ಚಿಮ ಏಷ್ಯಾ ರಾಷ್ಟಗಳಲ್ಲಿ ರದ್ದಾಗಿದ್ದ ಸಿಬಿಎಸ್ಇ 12ನೇ ತರಗತಿ ಪರೀಕ್ಷೆಯ ಖಾಸಗಿ ವಿದ್ಯಾರ್ಥಿಗಳ ಮೌಲ್ಯಮಾಪನಕ್ಕಾಗಿ ಕೇಂದ್ರ ಸರ್ಕಾರ ಹೊಸ ರಾಷ್ಟೀಯ ನೀತಿಯನ್ನು ಪ್ರಕಟಿಸಿದೆ. ಈ ಹಿನ್ನೆಲೆಯಲ್ಲಿ ಸೌದಿ ಅರೇಬಿಯಾದ ವಿದ್ಯಾರ್ಥಿಯೊಬ್ಬರು ಸಲ್ಲಿಕೆ ಮಾಡಿದ್ದ ಅರ್ಜಿಯನ್ನು ಸುಪ್ರೀಂಕೋರ್ಟ್ ಇಂದು ವಿಲೇವಾರಿ ಮಾಡಿದೆ. ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆಯ ಸಿಐಎಸ್ಎಫ್ ರಾಷ್ಟದ ಪ್ರಗತಿಯನ್ನು ಸುರಕ್ಷಿತವಾಗಿಡುವ ಮೂಲಕ ದೇಶದ ಆರ್ಥಿಕ ಸೈನಿಕರಂತೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಕೇಂದ್ರ ಗೃಹ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಬಂಡಿ ಸಂಜಯ್ ಕುಮಾರ್ ಶ್ಲಾಘಿಸಿದ್ದಾರೆ. ಕತಾರ್ನ ರಾಸ್ ಲಾಫಾನ್ ಕೈಗಾರಿಕಾ ನಗರದಲ್ಲಿ ನಿನ್ನೆ ಸಂಭವಿಸಿದ ದುರದೃಷ್ಟಕರ ಸ್ಫೋಟ ಘಟನೆಯ ಬಗ್ಗೆ ಭಾರತೀಯ ರಾಯಭಾರ ಕಚೇರಿ ಇಂದು ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಈ ಘಟನೆಯಲ್ಲಿ ಹಲವರು ಗಾಯಗೊಂಡಿದ್ದು ಕೆಲವರು ನಾಪತ್ತೆಯಾಗಿದ್ದಾರೆ ಎಂದು ಅಲ್ಲಿನ ಅಧಿಕಾರಿಗಳು ತಿಳಿಸಿದ್ದಾರೆ. ಸಹಾಯ ಮತ್ತು ಮಾಹಿತಿಗಾಗಿ ಭಾರತೀಯ ನಾಗರಿಕರು ರಾಯಭಾರ ಕಚೇರಿಯನ್ನ ಸಂಪರ್ಕಿಸಬಹುದಾಗಿದೆ. ಇದಕ್ಕಾಗಿ 9745567502 ಮತ್ತು 9745538463 ಸಹಾಯವಾಣಿ ಸಂಖ್ಯೆಗಳು ಹಾಗೂ COnS.DOHA@MEA.GOV.in ಇಮೇಲ್ ವಿಳಾಸವನ್ನು ಪ್ರಕಟಿಸಿದೆ. ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಅಭಿವೃದ್ದಿ ನಿಗಮದಿಂದ ಸರ್ಕಾರಕ್ಕೆ 143,12,00,000 ರೂಪಾಯಿ ಮೊತ್ತದ ಲಾಭಾಂಶದ ಚೆಕ್ ಅನ್ನು ಸರ್ಕಾರಕ್ಕೆ ಹಸ್ತಾಂತರಿಸಲಾಗಿದೆ. ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಚೆಕ್ ಹಸ್ತಾಂತರಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಎಂಟಗಾನಹಳ್ಳಿ ಕೆರೆಗೆ ವೈದ್ಯಕೀಯ ತ್ಯಾಜ್ಯ ಸುರಿದಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗ್ರಾಮೀಣಾಭಿವೃದ್ದಿ ಮತ್ತು

0: ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಸಮಯ 8:03 ಆಗಿದೆ. ಈಗ ಭಾವಚಿತ್ತರ ಕಾರ್ಯಕ್ರಮ. ನಿಮ್ಮೆಲ್ಲರಿಗೂ ಭಾವಚಿತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಭಾವಗೀತೆಗಳು ಪ್ರಸಾರವಾಗುತ್ತೆ 9:00 AM. ಇಂದು ಕೇಳೋಣ, ಬನ್ನಿ, ಪಿ ಕಾಳಿಂಗರಾಯರ ಅವರು ಹಾಡಿರುವಂತಹ ಎರಡು ಹಾಡು. ದರ ಬೇಂದ್ರೆ ಅವರು ಬರೆದಿದ್ದಾರೆ, ಶಿವಮೊಗ್ಗ ಸುಬ್ಬಣ್ಣ ಅವರದ್ದು ಅಷ್ಟೇ, ಅಂಬಿಕಾ ತನಯ ದತ್ತ ಅವರು ಬರೆದಿರೋದು. ಇನ್ನು ಸುಲೋಚನಾ ಅವರ ಎರಡು ಗೀತೆಗಳು, ಸಿ ಅಶ್ವಥ್ ಅವರ ಎರಡು ಹಾಡುಗಳು ಇರಲಿವೆ. ಇನ್ನೂ ಅನೇಕ ಹಾಡುಗಳು ಬರುತ್ತೆ. ಮೊದಲನೇದಾಗಿ ನಿಮಗಾಗಿ ಪಿ ಕಾಳಿಂಗರಾಯರ ಹಾಡು, ದರ ಬೇಂದ್ರೆ ಅವರ ರಚನೆ.

ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ರಚನೆ ಇದಾಗಿತ್ತು. ಸುಲೋಚನಾ ಅವರು ಹಾಡಿದರು. ಬನ್ನಿ ಸಂತ ಶಿಶುನಾಳ ಶರೀಫರ ಒಂದು ಗೀತೆ ಕೇಳೋಣ. ಸುಲೋಚನಾ ಅವರೇ ಹಾಡಿರೋದು.

ಜಿ ಎಸ್ ಶಿವರುದ್ರಪ್ಪ ಅವರ ಅದ್ಭುತ ಸಾಲುಗಳನ್ನು ಮನ ಮುಟ್ಟುವಂತೆ ಹಾಡಿದರು ಸಿ ಅಶ್ವಥ್ ಅವರು. ಭಾವ ಚಿತ್ತಾರ ಕೇಳ್ತಾ ಇದ್ದೀರಾ, ಭಾವಗೀತೆಗಳ ಕಾರ್ಯಕ್ರಮ ಇದು. ಬನ್ನಿ ಇನ್ನು ಕಿರುಣ ಮೈಸೂರು ಅನಂತಸ್ವಾಮಿಗಳ ಗಾಯನದಲ್ಲಿ ಕುವೆಂಪು ಅವರ ರಚನೆ.

0: ನಮ್ಮ ಮೆಚ್ಚಿನ ಜೋಗದ ಕವಿ ನಿಸಾರ್ ಅಹಮದ್, ಕೆ ಎಸ್ ನಿಸಾರ್ ಅಹಮದ್ ಅವರು ರಚಿಸಿರುವ ಒಂದು ಭಾವಗೀತೆ ಮೈಸೂರು ಅನಂತ ಸ್ವಾಮಿಗಳ ಧ್ವನಿಯಲ್ಲಿ.
1: ಕುರಿಗಳು ಸಾರ್ ಕುರಿಗಳು, ಕುರಿಗಳು ಸಾರ್ ಕುರಿಗಳು,

ಕಟುಕನಾದ ಅವನ ಮಚ್ಚಿಗ ಏನು ಹೊಳಪು, ಏನು ಜಾದು, ಏನು ಮೋಹ, ಏನು ಮೋಹ, ಕಣ್ಣು ಕುಕ್ಕಿ ಸೊಕ್ಕಿರುವ ಕತ್ತನದಕ್ಕೆ ತಿಕ್ಕಿರು.

ಭಾವಚಿತ್ರ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಮುಂದಿನ ಗೀತೆ ದರಾ ಬೇಂದ್ರೆಯವರ ರಚನೆಯಲ್ಲಿ ಮೈಸೂರು ಅನಂತ ಸ್ವಾಮಿಗಳು ಹಾಡಿದ್ದಾರೆ. ನಾನು ಯಾವಾಗಲೂ ಈ ಹಾಡು ಬಗ್ಗೆ ಹೇಳ್ತಾ ಇರ್ತೀನಿ, ಏನೋ ಒಂದು ಆಕರ್ಷಣೆ, ಒಂದು ಪದ ಅರ್ಥ ಆಗೋದಿಲ್ಲ. ಈ ಹಾಡು ಅರ್ಥ ಮಾಡ್ಕೊಳ್ಳೋಕೆ ನಾವು ಒಂದು PhD ಮಾಡಬೇಕನ್ಸುತ್ತೆ, ಆ ಮಟ್ಟದ ಹಾಡಿದು. ಯಾವ ಹಾಡು ಬಗ್ಗೆ ಮಾತಾಡ್ತಾ ಇದ್ದೀನಿ ನಿಮ್ಗಾಗಲಿ ಗೊತ್ತಾಗಿದೆ, ಬನ್ನಿ ಕೇಳೋಣ.

ಇಂಥ ಹಾಡುಗಳನ್ನು ಕೇಳಿದ್ರೆ ಇಡೀ ಪ್ರಪಂಚನೇ ಆನಂದ ಅಂತ ಅನಿಸುತ್ತೆ ಅಲ್ವಾ? ಬನ್ನಿ, ಅದೇ ಒಂದು ಭಾವದಲ್ಲಿ ಈ ಹಾಡು.

ಕುವೆಂಪು ಅವರ ರಚನೆಯನ್ನು ಹಾಡಿದರು ಶಿವಮೊಗ್ಗ ಸುಬ್ಬಣ್ಣ ಅವರು. ಮಧುರ ಭಾವಚಿತ್ತಾರ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ, ಮಧುರವಾದ ಭಾವಗೀತೆಗಳ ಕಾರ್ಯಕ್ರಮ ಇದು. ಇನ್ನು ಒಂದು ಹಾಡು ಪ್ರಸಾರ ಮಾಡುವಂತಹ ಸಮಯಾವಕಾಶ ಇದೆ. ಕುವೆಂಪು ಅವರದೇ ರಚನೆ ಅಣ್ಣವ್ರು ಹಾಡಿದ್ದಾರೆ. ನಿಮ್ಮೆಲ್ಲರಲ್ಲೂ ಕಳಕಳಿಯ ಮನವಿ ಈ ಹಾಡಲ್ಲಿ ಬರೋದು. ಎಲ್ಲಾದರೂ ಇರಿ, ಹೇಗಾದರೂ ಇರಿ, ಯಾವಾಗಲೂ ಕನ್ನಡದವರಾಗಿರಿ. ಕನ್ನಡದವರಾಗಿರೋಣ ಅಲ್ವಾ? ಬನ್ನಿ, ಕೊನೆಯ ಗೀತೆ ನಿಮಗಾಗಿ.

ಕೊಹಿನೂರ್ ಚಿತ್ರದ ಹಾಡಿನ ಕೇಳಿದ್ರಿ. ಶಕೀರ್ ಬದಾಯುನಿ ಅವರ ಸಾಹಿತ್ಯ, ನೌಶಾದ್ ಅವರ ಸಂಗೀತದಲ್ಲಿ ಮೊಹಮ್ಮದ್ ರಫಿ ಹಾಗೂ ಸಂಗಡಿಗರು ಹಾಡಿದ್ರು. ಮುಂದಿನ ಹಾಡು ಆಂಧಿ ಚಿತ್ರದ್ದು, ಕಿಶೋರ್ ಕುಮಾರ್ ಲತಾ ಮಂಗೇಶ್ಕರ್ ಅವರು ಹಾಡಿದ್ದಾರೆ.

ಮುಂದಿನ ಗೀತೆ ಕೇಳಿ. ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ, ಕಲ್ಯಾಣ್ಜಿ ಆನಂದ್ಜಿ ಅವರ ಸಂಗೀತ, ಎಂಜಿ ಹಶ್ಮತ್ ಅವರ ಸಾಹಿತ್ಯ, ಚಿತ್ರ ಕೋರಾ ಕಾಗಜ್.

ಮುಂದಿನ ಹಾಡು ಹಸೀನಾ ಮಾನ್ ಜಾಯೇಗಿ ಚಿತ್ರದ್ದು. ಅಖ್ತರ್ ರೊಮಾನಿ ಅವರ ಸಾಹಿತ್ಯ, ಕಲ್ಯಾಣ್ಜಿ ಆನಂದ್ಜಿ ಅವರ ಸಂಗೀತದಲ್ಲಿ ಹಾಡಿದ್ದಾರೆ ಮೊಹಮ್ಮದ್ ರಫಿ ಮತ್ತು ಲತಾ ಮಂಗೇಶ್ಕರ್ ಅವರು.

ಮುಂದಿನ ಹಾಡನ್ನು ಹಾಡಿದ್ದಾರೆ ಕಿಶೋರ್ ಕುಮಾರ್ ಅವರು. ಮಜ್ರು ಅವರ ಸಾಹಿತ್ಯ, ಆರ್ ಡಿ ಬರ್ಮನ್ ಅವರ ಸಂಗೀತ, ಚಿತ್ರ ಅನಾಮಿಕಾ.

ದೀವನ ಚಿತ್ರ ಹಾಡನ್ನ ಕೇಳೋಣ ಬನ್ನಿ. ಅಲ್ಕ ಯಜ್ಞಿಕ್ ಕುಮಾರ್ ಸಾನು ಹಾಗೂ ಸಂಗಡಿಗರು ಹಾಡಿದ್ದಾರೆ. ನದೀಮ್ ಶ್ರವಣ್ ಅವರ ಸಂಗೀತ, ಸಮೀರ್ ಅವರ ಸಾಹಿತ್ಯ ಈ ಹಾಡಿಗಿದೆ.

ಇದರೊಂದಿಗೆ ನಮ್ಮ ಇಂದಿನ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮ ಮುಕ್ತಾಯವಾಯಿತು. ಕೌಡ್ಲೆ ರವಿ ಅಂಜನ ನಗರದಿಂದ ವಾಣಿಶ್ರೀ ಅವರು, ನಾಗರತ್ನ ಅವರು, ಹಾಗೆ ತೀರ್ಥೇಶ್ ಅವರು, ಜಯ ಪುಟ್ಟಸ್ವಾಮಿ ಅವರು, ನಿರ್ಮಲಾ ಅವರು ಎಲ್ಲ ಸಂದೇಶ ಕಳಿಸಿ, ಹರೀಶ್ ಅವರು ಎಲ್ಲ ಸಂದೇಶ ಕಳಿಸಿ ನಮ್ಮ ಕಾರ್ಯಕ್ರಮನ ಮೆಚ್ಚಿಕೊಂಡಿದ್ದೀರಾ. ಸಂದೇಶ ಕಳಿಸಿದಂಥ ಹಾಗೆ ಕಾರ್ಯಕ್ರಮ ಕೇಳಿಸ್ಕೊಂಡ ಎಲ್ಲ ಪ್ರೀತಿಯ ಕೇಳುಗರಿಗೂ ನಮಸ್ಕಾರಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರೈಲು ಸಂಚಾರದ ಸುರಕ್ಷತೆ ಮತ್ತು ಕಾರ್ಯಾಚರಣೆಯ ದಕ್ಷತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಭಾರತೀಯ ರೈಲ್ವೆಯು ಪೂರ್ವ ಕರಾವಳಿ ರೈಲ್ವೆಯ 631 ಮಾರ್ಗ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸ್ವಯಂಚಾಲಿತ ರೈಲು ರಕ್ಷಣಾ ವ್ಯವಸ್ಥೆ ಕವಚ್ ಅಳವಡಿಕೆಗೆ ಅನುಮೋದನೆ ನೀಡಿದೆ. ಈ ಯೋಜನೆಯು ಪೂರ್ವ ಕರಾವಳಿ ರೈಲ್ವೆಯ ಪ್ರಮುಖ 6 ರೈಲು ಮಾರ್ಗಗಳನ್ನು ಒಳಗೊಂಡಿದೆ. ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರು ಇಂದು ನವದೆಹಲಿಯಲ್ಲಿ ಪ್ರವಾಸೋದ್ಯಮ ಮತ್ತು ಆತಿಥ್ಯ ವಲಯದ ಪ್ರತಿನಿಧಿಗಳೊಂದಿಗೆ ಆಯೋಜಿಸಲಾದ ವ್ಯವಹಾರ ನಡೆಸುವ ಸುಲಭತೆ ಕುರಿತ ಸಂವಾದಾತ್ಮಕ ಸಭೆಯಲ್ಲಿ ಭಾಗವಹಿಸಿದ್ದರು. ಆಧುನಿಕ ಆರೋಗ್ಯ ಕ್ಷೇತ್ರದ ಸಂಕೀರ್ಣ ಸವಾಲುಗಳನ್ನು ಎದುರಿಸಲು ಅಂತರ್ಶಿಸ್ತೀಯ ಸಹಯೋಗ ಮತ್ತು ಅನುವಾದ ಸಂಶೋಧನೆ ಅತ್ಯಗತ್ಯವಾಗಿದ್ದು, ಆರೋಗ್ಯ ವಿಜ್ಞಾನಗಳ ಭವಿಷ್ಯವು ವಿವಿಧ ವಿಭಾಗಗಳ ಜ್ಞಾನ ಮತ್ತು ತಂತ್ರಜ್ಞಾನಗಳ ಸಮನ್ವಯದಲ್ಲಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಮಂಡ್ಯದಲ್ಲಿ ಇಂದು ಹೇಳಿದರು. ಬೆಂಗಳೂರಿನಲ್ಲಿ ನಡೆದ ಸರ್ಕಾರಿ ಕಾರ್ಯಕ್ರಮವೊಂದರಲ್ಲಿ ಸಂಚಾರ ದಟ್ಟಣೆ ಉಂಟಾದ ಪರಿಣಾಮ ಕೆಲವು ವಿದ್ಯಾರ್ಥಿಗಳು ನೀಟ್ ಮರುಪರೀಕ್ಷಾ ಕೇಂದ್ರಗಳನ್ನು ಸಮಯಕ್ಕೆ ಸರಿಯಾಗಿ ತಲುಪಲು ಸಾಧ್ಯವಾಗಲಿಲ್ಲ ಎಂದು ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಪರವಾಗಿ ಜೆಡಿಎಸ್ ಶಾಸಕರು ಅಧಿವೇಶನದಲ್ಲಿ ಚರ್ಚೆ ಮಾಡಿದರೆ ಉತ್ತರ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ತಮಿಳುನಾಡಿನ ತಿರುವಳ್ಳೂರ್ ಜಿಲ್ಲೆಯಲ್ಲಿ ಇರುವ ಸೀಗಡಿ ಸಂಸ್ಕರಣಾ ಕಾರ್ಖಾನೆಯಲ್ಲಿ ಅಮೋನಿಯಾ ಅನಿಲ ಸೋರಿಕೆಯಾಗಿ ಇಬ್ಬರು ಮಹಿಳೆಯರು ಮೃತಪಟ್ಟು ಹಲವರು ಅಸ್ವಸ್ಥಗೊಂಡಿರುವ ಘಟನೆಗೆ ಸಂಬಂಧಿಸಿದಂತೆ ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗ ಎನ್ಎಚ್ಆರ್ಸಿ ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲಿಸಿಕೊಂಡಿದೆ. ಈ ಕುರಿತು ಪ್ರಕಟಣೆ ನೀಡಿರುವ ಆಯೋಗ ತಮಿಳುನಾಡು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಹಾಗೂ ಪೊಲೀಸ್ ಮಹಾನಿರ್ದೇಶಕರಿಗೆ ನೋಟಿಸ್ ಜಾರಿ ಮಾಡಿದ್ದು, ಘಟನೆಯ ಬಗ್ಗೆ 2 ವಾರಗಳ ಒಳಗೆ ವಿವರವಾದ ವರದಿ ಸಲ್ಲಿಸುವಂತೆ ಸೂಚಿಸಿದೆ. ಟೆಕ್ಸಾಸ್ನ ಅರ್ಲಿಂಗ್ಟನ್ ಡೆಲ್ಲಾಸ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಜೆ ಗುಂಪಿನ ಪಂದ್ಯದಲ್ಲಿ ಅರ್ಜೆಂಟೀನಾ ಮತ್ತು ಆಸ್ಟ್ರಿಯಾ ತಂಡಗಳು ಮುಖಾಮುಖಿಯಾಗಲಿವೆ. ಈ ಪಂದ್ಯ ಭಾರತೀಯ ಕಾಲಮಾನ 10:30 ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ

ಸಂಗೀತ ಶೈಲಿ ಬದಲಾಗಬಹುದು, ಆದರೆ ಹಳೆಯ ಕನ್ನಡ ಪ್ರೇಮ ಗೀತೆಗಳ ಸೊಗಸು ಮಾತ್ರ ಯಾವತ್ತಿಗೂ ಬದಲಾಗಲ್ಲ. ನಮ್ಮ ಮನಸ್ಸಿನ ಭಾವನೆಗಳನ್ನು ಮಧುರ ಸ್ವರಗಳಲ್ಲಿ ಹೊತ್ತು ತಂದ ಪ್ರೇಮದ ನವಿರಾದ ಕ್ಷಣಗಳನ್ನು ಜೀವಂತಗೊಳಿಸಿರುವ ಅಂದಿನ ಅಮರ ಗೀತೆಗಳೊಂದಿಗೆ ನಿಮ್ಮೆದುರು ಬರ್ತಾ ಇದೆ ಇಂದಿನ ಪ್ರೇಮ ನಿನಾದದ ಬುದ್ಧಿ. ಒಂದೊಂದೇ ಬಡಿಸ್ತಾ ಇರ್ತೀನಿ, ಸವಿತಾ ಹೋಗಿ. ದಾಂಪತ್ಯ ಅಂದರೆ ಫೋಟೋಗಳಲ್ಲಿ ನಗೋ ಎರಡು ಮುಖದ ಕಥೆ ಅಲ್ಲ, ಅದು ಒಂದೇ ಮನೆಯೊಳಗೆ ಸಾವಿರ ಬಾರಿ ಮುರಿದುಕೊಂಡ್ರೂ ಹೊರಗಿನವ್ರಿಗೆ ಗೊತ್ತಾಗದಿರೋ ಹಾಗೆ ಮತ್ತೆ ಮತ್ತೆ ಜೋಡಿಸ್ಕೊಳ್ಳೋ ಎರಡು ಜೀವಗಳ ಕಥೆ. ಗಂಡ ಹೆಂಡತಿ ನಡುವೆ ಪ್ರೀತಿ ಮಾತ್ರ ಇರೋಲ್ಲ, ಕೋಪ ಇರುತ್ತೆ, ಅಹಂಕಾರ ಇರುತ್ತೆ, ಬೇಸರ ಇರುತ್ತೆ, ದಿನಗಟ್ಟಲೆ ಮಾತಾಡದೆ ಇರೋ ಮೌನ ಇರುತ್ತೆ, ಇವನು ಬದಲಾಗಲ್ಲ ಅನ್ನೋ ಹೆಂಡತಿಯ ನೋವಿರುತ್ತೆ, ಇವಳು ನನ್ನನ್ನು ಅರ್ಥ ಮಾಡ್ಕೊಳ್ಳಲ್ಲ ಅನ್ನೋ ಗಂಡನ ಒಳತಾಪ ಇರುತ್ತೆ. ಆದರೂ ವಿಚಿತ್ರ ನೋಡಿ, ಅದೇ ಹೆಂಡತಿ ಗಂಡ ತಡವಾಗಿ ಮನೆಗೆ ಬಂದರೆ ಬಾಗಿಲು ತೆರೆದ ಶಬ್ದಕ್ಕೆ ಎಚ್ಚರವಾಗ್ತಾಳೆ, ಅದೇ ಗಂಡ ಹೆಂಡತಿ ಊಟ ಮಾಡಲಿಲ್ಲ ಅಂತ ತಿಳಿದ್ರೆ ಕೋಪದಲ್ಲಿದ್ದರೂ ತಟ್ಟೆ ಮುಂದೆ ಇಡ್ತಾನೆ. ಇದಕ್ಕೆ ತಾನೇ ದಾಂಪತ್ಯ ಅನ್ನೋದು.

ಪ್ರತಿಜ್ಞೆ ಚಿತ್ರದ ಹಾಡನ್ನು ಕೇಳಿದ್ರಿ. ಪಿ ವಿ ಶ್ರೀನಿವಾಸ್ ಅವರು ಹಾಡಿದರು. ಚಿ ಸದಾಶಿವಯ್ಯ ಅವರ ಸಾಹಿತ್ಯ, ಎಸ್ ಹನುಮಂತರಾವ್ ಅವರ ಸಂಗೀತದಲ್ಲಿ. ಕೆಲವು ಪ್ರೇಮ ಕಥೆಗಳು ಮುಗಿದರೂ ಸಹ ಅವುಗಳನ್ನು

ನವಜೀವನ ಚಿತ್ರದ ಹಾಡನ್ನು ಕೇಳಿದ್ರಿ. ಪಿ ಬಿ ಶ್ರೀನಿವಾಸ್, ಎಸ್ ಜಾನಕಿ ಅವರು ಹಾಡಿದರು. ಸೋರಟ್ ಅಶ್ವಥ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತದಲ್ಲಿ. ವರ್ಷಗಳು ಕಳಿಬಹುದು, ತಲೆಮಾರುಗಳು ಬದಲಾಗಬಹುದು, ಆದರೆ ಈ ಹಳೆ ಪ್ರೇಮ ಗೀತೆಗಳ ಮೋಡಿ ಇದೆಯಲ್ಲ, ಅದು ಮಾತ್ರ ಹಾಗೆ ಉಳ್ಕೊಳ್ಳುತ್ತೆ. ಈ ಹಳೆ ಹಾಡುಗಳು ಹೇಗೆ ಅಂದರೆ ನೆನಪುಗಳಂತೆ, ಎಷ್ಟು ಸತಿ ಭೇಟಿಯಾದರೂ ಬೇಸರ ಮಾತ್ರ ಆಗೋದಿಲ್ಲ.

ಟಿ ಜಿ ಲಿಂಗಪ್ಪ ಅವರ ಸಂಗೀತ, ವಿಜಯ ನರಸಿಂಹ ಅವರ ಸಾಹಿತ್ಯದಲ್ಲಿ ಪಿ ವಿ ಶ್ರೀನಿವಾಸ್, ಪಿ ಸುಶೀಲ ಅವರು ಹಾಡಿದ್ರು. ಚಿನ್ನದ ಗೊಂಬೆ ಚಿತ್ರದ ಹಾಡನ್ನ ನಿವೇದಿಗ ಕೇಳಿದ್ರಿ. ಒಂದು ಕಾಲದಲ್ಲಿ ಪ್ರೇಮಿಗಳ ಹೃದಯದ ಮಾತಾಗಿದ್ದ ಈ ಹಾಡು ಇಂದಿಗೂ ಅದೇ ಭಾವನೆಯೊಂದಿಗೆ ನಮ್ಮನ್ನ ಸೆಳೆಯುತ್ತೆ.

ಅಮರಶಿಲ್ಪಿ ಜಕಣಾಚಾರ್ಯ ಚಿತ್ರದ ಹಾಡನ್ನು ಕೇಳಿದ್ರಿ. ಘಂಟಸಾಲ ಅವರು ಮತ್ತು ಪಿ ಸುಶೀಲ ಅವರು ಹಾಡಿದರು. ಚಿ ಸದಾಶಿವಯ್ಯ ಅವರ ಸಾಹಿತ್ಯ, ರಾಜೇಶ್ವರ ರಾವ್ ಎಸ್ ಅವರ ಸಂಗೀತದಲ್ಲಿ. ಹಳೆ ಕಾಲದಲ್ಲೂ ಜಗಳ ಆಡ್ತಾ ಇದ್ರು. ಆ ಜಗಳನ, ಆ ಸಿಟ್ಟನ್ನು, ಆ ಸಿಟ್ಟಲ್ಲಿ ಬರೋ ಮಾತನ್ನು ಕೇಳೋಕ್ಕೆ ಒಂದು ಮಜಾ ಇರುತ್ತೆ. ಬನ್ನಿ, ಆ ರೀತಿ ಇರೋ ಒಂದು ಹಾಡನ್ನು ಕೇಳ್ಕೊಂಡು ಬರೋಣ.

ಪರೋಪಕಾರಿ ಚಿತ್ರದ ಹಾಡಿದು ಪಿಬಿ ಶ್ರೀನಿವಾಸ ಎಸ್ ಜಾನಕಿ ಅವರು ಹಾಡಿದರು. ಶಿವದೇಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಈ ಹಾಡಿಗಿತ್ತು.

ಕಳ್ಳರ ಕಳ್ಳಚಿತ್ರದ ಹಾಡಿದು ಪಿ ವಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಅವರು ಹಾಡಿದರು. ಆರ್ ಎನ್ ಜಿ ಗೋಪಾಲ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತ ಈ ಹಾಡಿಗಿತ್ತು. ಮುಂದೆ ಬರ್ತಾರ ಹಾಡು ಬಹಳ ಅಪರೂಪದ್ದು. ಮೊದಲನೇ ಸತಿ ನೀವೆಷ್ಟೋ ಜನ ಮೊದಲನೇ ಸತಿ ಈ ಹಾಡನ್ನ ಕೇಳಿಸ್ಕೊತಾ ಇರ್ತೀರಾ, ಬಹಳಷ್ಟು ಮಂದಿ ಕೇಳಿರ್ತೀರಾ. ಪಿತಾಪುರಂ ನಾಗೇಶ್ವರ ರಾವ್ ಅವರು ಹಾಡಿದ್ದಾರೆ. ಹುಣಸೂರು ಕೃಷ್ಣಮೂರ್ತಿಗಳ ರಚನೆ ಇದೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಇದೆ. ಅಡ್ಡದಾರಿ ಚಿತ್ರದ ಗೀತೆ ನಿಮಗಾಗಿ.

ಇಷ್ಟ ಆಯ್ತಲ್ವಾ ಹಾಡು? ಖಂಡಿತ ನೀವೆಲ್ಲ ಇಷ್ಟಪಟ್ಟಿರ್ತೀರಾ ಅಂತ ಸೊಗಸಾದ ಹಾಡಾಗಿತ್ತು. ಇನ್ನು ಕಣ್ಣಲ್ಲಿ ಕನಸು, ಮನಸ್ಸಲ್ಲಿ ಪ್ರೀತಿ, ತುಟಿಗಳಲ್ಲಿ ನಗು ಮೂಡಿಸುವಂತಹ ಈ ಮಧುರ ಹಾಡು ನಿಮ್ಮೆಲ್ಲರಿಗಾಗಿ.

ಮಿಸ್ಟರ್ ರಾಜ್ಕುಮಾರ್ ಚಿತ್ರದ ಹಾಡಿದಾಗಿತ್ತು. ಪಿ ಬಿ ಶ್ರೀನಿವಾಸ್ ಅವರು ಹಾಡಿದ್ರು. ಚಿ ಉದಯಶಂಕರ್ ಅವರು ಹಾಡನ್ನು ಬರೆದಿದ್ರೆ ಎಸ್ ರಾಜೇಶ್ವರ ರಾವ್ ಅವರ ಸಂಗೀತ ಈ ಹಾಡಿಗಿತ್ತು. ಮುಂದಿನ ಹಾಡು ಹಾಡಿದ್ದಾರೆ ಬಾಲಮುರಳಿಕೃಷ್ಣ ಅವರು. ಎಂ ಬಾಲಮುರಳಿಕೃಷ್ಣ ಅವರು ಪ್ರೇಮಗೀತೆ ಹಾಡಿದ್ದಾರೆ ಅಂದರೆ ಆಶ್ಚರ್ಯ ಆಗುತ್ತಲ್ವ? ಯಾವಾಗಲೂ ಅವನ ಶಾಸ್ತ್ರೀಯ ಸಂಗೀತದಲ್ಲಿ ಕೇಳ್ತಾ ಇದ್ವಿ, ಭಕ್ತಿಗೀತೆಗಳು ಹೇಳಿದ್ರು. ಆದರೆ ಹೌದು, ಪ್ರೇಮಗೀತನ ಹಾಡಿದ್ದಾರೆ. ಆದರೆ ಈ ಪ್ರೇಮಗೀತೆನೂ ಶಾಸ್ತ್ರೀಯ ಸಂಗೀತದ ಧಾಟಿಯಲ್ಲೇ ಇದೆ. ಹೇಮರೆಡ್ಡಿ ಮಲ್ಲಮ್ಮ ಚಿತ್ರದು, ವಿಜಯ ನರಸಿಂಹ ಅವರ ಸಾಹಿತ್ಯ, ದಿವಾಕರ್ ಅವರ ಸಂಗೀತ ಈ ಹಾಡಿಗಿದೆ.

ಹಾಡು ಕೇಳಿದ್ರಿ ಅಲ್ವಾ, ಯಾವುದೋ ಕಚೇರಿಲಿ ಸಂಗೀತ ಕಚೇರಿ ನಡೀತಾ ಇದೆ ಅಂತ ಅನ್ಸುತ್ತಲ್ವಾ, ಆ ರೀತಿ ಇತ್ತು. ಆದರೆ ಇದು ಪ್ರೇಮದ ಹಾಡು. ಪ್ರೇಮ ನಿನಾದದ ಬುತ್ತಿಯಲ್ಲಿ ಒಂದೊಂದೇ ಹಾಡನ್ನು ಉಣಬಡಿಸ್ತಾ ಇದ್ದೀನಿ, ಅದರ ರುಚಿ ಸವಿತಾ ಇದ್ದೀರಾ ನೀವು, ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಅಂತ ಭಾವಿಸ್ತಾ ಕಾರ್ಯಕ್ರಮನ ಮುಂದುವರ್ಸೋಣ, ನಮ್ಮ ಪ್ರೇಮ ಪಯಣನ ಮುಂದುವರ್ಸೋಣ. ಪ್ರೇಮದ ಹಾದಿಯಲ್ಲಿ ಕೆಲವೊಮ್ಮೆ ಸಂತೋಷ, ಕೆಲವೊಮ್ಮೆ ವಿರಹ, ಇನ್ನು ಕೆಲವೊಮ್ಮೆ ಎರಡನ್ನೂ ಹೊತ್ತ ಭಾವ ಇರುತ್ತೆ. ಈ ಹಾಡಲ್ಲಿ ವಿರಹನ ನೋಡ್ಬೋದು. ಬನ್ನಿ, ಆಕೆಯ ವಿರಹ ವೇದನೆಯನ್ನು ಕೇಳ್ಕೊಂಡು ಬರೋಣ.

ದೇವರ ಕಣ್ಣು ಚಿತ್ರದ ಹಾಡಿದು ಪಿ ಸುಶೀಲ ಅವರು ಹಾಡಿದರು. ವಿಜಯನಾರಸಿಂಹ ಅವರ ಸಾಹಿತ್ಯ, ಟಿ ಜಿ ಲಿಂಗಪ್ಪ ಅವರ ಸಂಗೀತದಲ್ಲಿ. ಮನಸ್ಸು ಯಾರನ್ನು ನೆನಪಿಸಿಕೊಂಡಾಗ ಹಳೆಯ ಹಾಡುಗಳು ಇನ್ನಷ್ಟು ಹತ್ತಿರವಾಗ್ತವೆ. ಆ ಭಾವನೆಗೆ ಜೊತೆಯಾಗೋ ಹಾಡು ಇಲ್ಲಿದೆ. ಇಲ್ಲಿ ಮಲ್ಲಿಗೆ ಹೂವು ಎಂದಾದರೂ ನಾಚಿಕೊಳ್ಳೋದು ನೋಡಿದ್ದೀರಾ? ನಮ್ಮ ಚಿತ್ರ ಸಾಹಿತಿಗಳ ಏನಂತಾರೆ, ಆ ಕಲ್ಪನೆಯಲ್ಲಿ ಏನೆಲ್ಲ ಸಾಧ್ಯ ನೋಡಿ. ಇಲ್ಲಿ ಮಲ್ಲಿಗೆ ಹೂ ನಾಚ್ಕೋತಾ ಇದೆಯಂತೆ, ಏನು ಹೇಳಿದರೆ ಕೇಳೋಣ ಬನ್ನಿ.

ಮನೆ ಬೆಳಕು ಚಿತ್ರದ ಹಾಡಿದಾಗಿತ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು, ಪಿ ಸುಶೀಲ ಅವರು ಹಾಡಿದರು, ಚಿ ಉದಯಶಂಕರ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ ಈ ಹಾಡಿಗಿತ್ತು. ಮುಂದೆ ಬರೋ ಹಾಡು ನಾನು ಉತ್ಪ್ರೇಕ್ಷೆ ಮಾಡ್ತಾ ಇದ್ದ, ಪೂರ್ತಿ ಗಮನ ಇಟ್ಟು ಕೇಳಿ. ಆ ಹಾಡು ಶುರುವಾಗದೆ ಅದೊಂದು ಕಂಠದಿಂದ ಶುರುವಾಗದೆ, ಇನ್ಯಾವ ವಾದ್ಯನೂ ಇಲ್ಲ, ಆಲಾಪನೆ ಏನೂ ಇಲ್ಲ, ಶುರುವಾಗದೆ ಅದೊಂದು ಕಂಠದಿಂದ ಆ ಧ್ವನಿ ನಿಮ್ಮ ಕಿವಿಗೆ ಬಿದ್ದ ತಕ್ಷಣ ಕಿವಿ ತಂಪನ್ಸುತ್ತೆ, ಮನಸ್ಸು ಹಾಗೇ ನಗುತ್ತೆ, ಅಷ್ಟು ಹಗರಾಗುತ್ತೆ. ಮೂರನೇ ಪದದಿಂದ ತಬಲಾ ವಾದ್ಯ ಸೇರಿಕೊಳ್ಳುತ್ತೆ ಆ ಧ್ವನಿ ಜೊತೆ, ಬೇರೆ ಎಲ್ಲ ವಾದ್ಯಗಳು ಸೇರಿಕೊಂಡು ಆ ಹಾಡೇ ಇನ್ನೊಂದು ಲೆವೆಲ್ಗೆ ಹೊರಟೋಗುತ್ತೆ. ಯಾವ ಹಾಡು ಬಗ್ಗೆ ಇಷ್ಟೊಂದು ಮಾತು, ಬನ್ನಿ ನಿಮ್ಮ ಮುಖದಲ್ಲಿ ಒಂದು ನಗು ಸೂಸುವಂತಹ ಆ ಹಾಡು ನಿಮಗಾಗಿ.

ಕೊನೆಗೆ ಶಹನಾಯಿ ಬಂತು. ನಿಜವಾಗ್ಲೂ ಎಸ್ ಜಾನಕಿ, ಯೇಸುದಾಸ್ ಇವರೆಲ್ಲ ಹಾಡಕ್ಕೆ ಹುಟ್ಟಿದ್ರು ಅಂತ ಅನ್ಸುತ್ತೆ. ಅವ್ರು ಹುಟ್ಟಿರೋದೇ ಹಾಡಕ್ಕೆ.

ನಮ್ಮ ಮನೆ ಚಿತ್ರದ ಹಾಡಿದಾಗಿತ್ತು. ನೋಡಿ, ಹಾಡು ಕೇಳ್ತಾ ಕೇಳ್ತಾ ಮನಸ್ಸು ಎಲ್ಲೆಲ್ಲೋ ಹೊರಟೋಗಿದೆ. ಅಂದರೆ ಹಳೆ ಚಿತ್ರಗಳ ಹಳೆ ಗೀತೆಗಳ ಹಾಗೆ ಅದು ಕೇವಲ ಹಾಡಲ್ಲ, ನಮ್ಮ ಮನಸ್ಸಿನಲ್ಲಿ ಅಚ್ಚೊತ್ತಿದ ಭಾವಚಿತ್ರಗಳು. ಸೊರಟ್ ಅಶ್ವಥ್ ಅವರ ಒಂದು ಸಾಹಿತ್ಯ ಇತ್ತು, ಉಪೇಂದ್ರ ಕುಮಾರ್ ಅವರ ಸಂಗೀತದಲ್ಲಿ ನಮ್ಮ ಮನೆ ಚಿತ್ರದ ಹಾಡು ಇದೀಗ ನೀವು ಕೇಳಿದ್ದು. ಆ ಕಾಲದ ಸರಳ ಪ್ರೀತಿ, ಸುಂದರವಾದ ಸಾಹಿತ್ಯ, ಮನಮುಟ್ಟೋ ಸಂಗೀತದ ಸಮ್ಮಿಲನ ಆಗಿತ್ತು ಈ ಹಾಡು ಅಂತ ಅನ್ಕೋತೀನಿ. ಬನ್ನಿ, ಅದೇ ಒಂದು ಗುಂಗಿನಲ್ಲಿ ಎಸ್ ಜಾನಕಿಯವರೇ ಹಾಡಿರುವಂತಹ ಇನ್ನೊಂದು ಹಾಡು ನಿಮಗಾಗಿಯೇ.

ಹಾಡಿಟ್ಕೊಂಡಿದ್ದೆ ನಾನು ಪ್ರಸಾರ ಮಾಡೋಣ ಅಂತ. ಹಾಗೆ ಗಡಿಯಾರದ ಕಡೆ ನೋಡಿದಾಗ 10:50 ತೋರಿಸ್ತಾ ಇತ್ತು. ಇನ್ನೆರಡು ನಾಲ್ಕು ಹಾಡು, ಎರಡೇ ಹಾಡು ಪ್ರಸಾರ ಮಾಡೋಕ್ಕಾಗೋದು, ಎರಡೂ ಆಗಲ್ಲ, ಇನ್ನು ಒಂದು ಹಾಡು. ನನಗೆ ಬೇಜಾರಾಗೋಯ್ತು, ಅಷ್ಟು ಬೇಗ 10:50 ಆಗೋಯ್ತದ ಅಂತ. ನೀವು ಬೇಜಾರು ಮಾಡ್ಕೋಬೇಡಿ, ಮುಂದಿನ ಸತಿ ಬಂದಾಗ ಖಂಡಿತ ಮಿಕ್ಕ ಎರಡು ಹಾಡುಗಳನ್ನು ಪ್ರಸಾರ ಮಾಡ್ತೀವಿ. ಪ್ರೇಮ ನಿನಾದ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ನಮ್ಮ ಕಾರ್ಯಕ್ರಮದ ಕೊನೆಯ ಹಾಡು ಜಿ ಕೆ ವೆಂಕಟೇಶ್ ಅವರ ಸಂಗೀತ, ವಿಜಯ ನರಸಿಂಹ ಅವರ ಸಾಹಿತ್ಯದಲ್ಲಿ ಎಸ್ ಜಾನಕಿ ಮತ್ತು ಪೂರ್ಣಚಂದ್ರ ರಾವ್ ಅವರು ಹಾಡಿದ್ದಾರೆ. ದೇವದಾಸಿ ಚಿತ್ರದ್ದು, ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಈ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಕೇಳಿ, ಅನುಭವಿಸಿ, ಆನಂದಿಸಿ.

ಜಿ ಕೆ ವೆಂಕಟೇಶ್ ಅವರ ಸಾಹಿತ್ಯ ಆಗಲೇ ಹೇಳಿದಲ್ಲ, ದೇವದಾಸಿ ಚಿತ್ರದ ಹಾಡಿದಾಗಿತ್ತು ಅಂತ. ಬಹಳಷ್ಟು ಮಂದಿ ನಮ್ಮ ಕೇಳುಗರು ಸಂದೇಶನ ಕಳಿಸಿದ್ದೀರಾ, ರಜನಿಯವರು, ಆಮೇಲೆ ಧರ್ಮಣ್ಣಾದನಿಯವರು, ಜಯಪುಟ್ಟಸ್ವಾಮಿಯವರು, ಸವದತ್ತಿಯಿಂದ ಆಶಾ ಮತ್ತೆ ಮನೆಯವರು, ದೇವರಾಜ್ ಖಿಲಾರಿ ಮನೆಯವರು, ನಾಗರಾಜ್ ಕೊಡೆಗದ ಗಂಗಾವತಿಯಿಂದ ಶ್ರೀದೇವಿ ರವೀಂದ್ರ ಮುರಳೀಧರ್ ಅವರು, ಆಮೇಲೆ ಸಂಜೆಯವರು ರಾಜಾಜಿನಗರದಿಂದ, ನಾಗೇಂದ್ರಪ್ಪ ಕಲಬುರಗಿಯಿಂದ, ಡಾಕ್ಟರ್ ಅಂಬುಜಾ ಮಳಖೇಡ್ಕರ್ ಅವರು ಕೊಡೆಕಲ್ ಗಂಗಾವತಿಯಿಂದ, ಮತ್ತೆ ಶ್ರೀನಿವಾಸ್ ಬೆಂಗಳೂರಿನಿಂದ, ಹರಿಕುಮಾರ್ ಅವರು, ಯಶಸ್ವಿನಿ ಗಿರಿಜಮ್ಮ ಅವರು, ಶಿವಲಿಂಗಪ್ಪ ಭದ್ರೆ ಹಾಗೂ ಮನೆಯವರು, ಅನುಪಮ ಅವರು, ಶಾಂತಾಚಾರ ಬಡ್ಗೇರ ಅವರು, ನಾಗರತ್ನ ಅವರು, ಹೋಳೆ ಲಕ್ಷ್ಮಿ ಚಂದ್ರಶೇಖರ್ ಅವರು, ಅನಿತಾ ಗುರುಪ್ರಸಾದ್ ಅವರು, ಹರೀಶ್ ಅವರು, ಮತ್ತು ನಿರ್ಮಲಾ ಅವರು, ಕವಿತಾ, ವಾಣಿಶ್ರೀ, ಹಾಗೆ ವೇಣು ಅವರು, ಇಷ್ಟು ಜನ ನಮ್ಮ ಕೇಳುಗರು ಸಂದೇಶ ಕಳಿಸಿದ್ದೀರಾ. ಸಂದೇಶ ಕಳಿಸಿದಂಥ ಹಾಗೆ ನಮ್ಮ ಕಾರ್ಯಕ್ರಮ ಕೇಳಿಸ್ಕೊಂಡ ಎಲ್ಲ ಪ್ರೀತಿಯ ಕೇಳುಗರಿಗೂ ಧನ್ಯವಾದಗಳು.

0: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತದ ಆತಿಥ್ಯದಲ್ಲಿ ಬ್ರಿಕ್ಸ್ ರಾಷ್ಟಗಳ ಭದ್ರತಾ ಸಲಹೆಗಾರರ ಎರಡು ದಿನಗಳ ಮಹತ್ವದ ಸಭೆಯು ಇಂದು ನವದೆಹಲಿಯಲ್ಲಿ ಆರಂಭವಾಯಿತು. ಭಾರತದ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಈ ಎರಡು ದಿನಗಳ ಸಭೆಯಲ್ಲಿ ವೇಗವಾಗಿ ಬದಲಾಗುತ್ತಿರುವ ಭದ್ರತಾ ಬೆದರಿಕೆಗಳು ಹಾಗೂ ನವೀನ ತಂತ್ರಜ್ಞಾನಗಳಿಂದ ಉದ್ಭವಿಸುತ್ತಿರುವ ಭದ್ರತಾ ಅಪಾಯಗಳ ಕುರಿತು ಪ್ರಮುಖವಾಗಿ ಚರ್ಚಿಸಲಾಗುತ್ತಿದೆ. ವಿಶ್ವಕ್ಕೆ ಇಂದು ಭಾರತವು ವಿಶಿಷ್ಟ ಹಾಗೂ ಅಪ್ರತಿಮ ಆರ್ಥಿಕ ಅವಕಾಶಗಳನ್ನು ಒದಗಿಸುತ್ತಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಯುದ್ದದ ಉದ್ವಿಗ್ನತೆಯಿಂದಾಗಿ ಪಶ್ಚಿಮ ಏಷ್ಯಾ ರಾಷ್ಟಗಳಲ್ಲಿ ರದ್ದಾಗಿದ್ದ ಸಿಬಿಎಸ್ಇ 12ನೇ ತರಗತಿ ಪರೀಕ್ಷೆಯ ಖಾಸಗಿ ವಿದ್ಯಾರ್ಥಿಗಳ ಮೌಲ್ಯಮಾಪನಕ್ಕಾಗಿ ಕೇಂದ್ರ ಸರ್ಕಾರ ಹೊಸ ರಾಷ್ಟೀಯ ನೀತಿಯನ್ನು ಪ್ರಕಟಿಸಿದೆ. ಈ ಹಿನ್ನೆಲೆಯಲ್ಲಿ ಸೌದಿ ಅರೇಬಿಯಾದ ವಿದ್ಯಾರ್ಥಿಯೊಬ್ಬರು ಸಲ್ಲಿಕೆ ಮಾಡಿದ್ದ ಅರ್ಜಿಯನ್ನು ಸುಪ್ರೀಂಕೋರ್ಟ್ ಇಂದು ವಿಲೇವಾರಿ ಮಾಡಿದೆ. ಉತ್ತರ ಪ್ರದೇಶದ ಲಕ್ನೋದ ಅಲಿಗಂಜ್ನ ಪುರಾನಿಯಾ ಪ್ರದೇಶದಲ್ಲಿರುವ ಮೂರು ಅಂತಸ್ತಿನ ಕಟ್ಟಡವೊಂದರಲ್ಲಿ ಇಂದು ಭೀಕರ ಅಗ್ನಿ ದುರಂತ ಸಂಭವಿಸಿದ್ದು, ಕಟ್ಟಡದೊಳಗಿನ ಕೋಚಿಂಗ್ ಸೆಂಟರ್ನಲ್ಲಿದ್ದ ಕನಿಷ್ಠ 14 ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ ಎಂದು ಉತ್ತರ ಪ್ರದೇಶದ ಉಪಮುಖ್ಯಮಂತ್ರಿ ಬ್ರಜೇಶ್ ಪಾಠಕ್ ತಿಳಿಸಿದ್ದಾರೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಇಂದು ರಾಜ್ಯ ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆ ಮತ್ತು ಬ್ರಿಟಿಷ್ ಕೌನ್ಸಿಲ್ ಸಹಯೋಗದೊಂದಿಗೆ ಅತ್ಯುತ್ತಮ ಪ್ರತಿಭಾವಂತ ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಳ್ಳಲಾದ ಸ್ಕೌಟ್ 2.0 ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ ನೀಡಿದರು. ಕಂದಾಯ ಇಲಾಖೆಯ ಕಾರ್ಯಕ್ಷಮತೆ ಹೆಚ್ಚಿಸಲು ಸಹಾಯಕ ಆಯುಕ್ತರಿಗೆ ಹೆಚ್ಚಿನ ಜವಾಬ್ದಾರಿ ನೀಡಲಾಗುವುದು ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಇಂದು ಕಂದಾಯ ಇಲಾಖೆಯ ವಿವಿಧ ಯೋಜನೆಗಳು, ಆಡಳಿತಾತ್ಮಕ ಪ್ರಗತಿ ಹಾಗೂ ಸಾರ್ವಜನಿಕ ಸೇವೆಗಳ ಅನುಷ್ಠಾನದ ಕುರಿತು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಸಮಗ್ರ ಪರಿಶೀಲನೆ ನಡೆಸಿದ ಅವರು ಈ ವಿಷಯ ತಿಳಿಸಿದರು. ಬೆಂಗಳೂರು ನಗರದ ಪ್ರಮುಖ ರಸ್ತೆಗಳ ಅಭಿವೃದ್ಧಿ ಹಾಗೂ ರಸ್ತೆ ಅಗಲೀಕರಣಕ್ಕೆ ಸಂಬಂಧಿಸಿದಂತೆ ಬಿ ಸ್ಮೈಲ್ ಅಧಿಕಾರಿಗಳ ಜೊತೆ ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಭೈರೇಗೌಡ ಸಭೆ ನಡೆಸಿದರು. ಸಭೆಯಲ್ಲಿ ವೈಟ್ ಟಾಪಿಂಗ್, ಫ್ಲೈಓವರ್ ಸೇರಿದಂತೆ ಇತರ ಕಾಮಗಾರಿಗಳ ಸ್ಥಿತಿಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಫಿಲಡೆಲ್ಫಿಯಾದಲ್ಲಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಐ ಗುಂಪಿನ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಇರಾಕ್ ತಂಡಗಳು ಮುಖಾಮುಖಿಯಾಗಲಿವೆ. ಈ ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 2:30 ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6:00.
1: ನಮ್ಮ ಕೇಳುಗರೊಬ್ಬರು ಸಂದೇಶ ಕಳಿಸಿ, ಕೊನೆ ಹಾಡು ಪೂರ್ಣಚಂದ್ರ ಮತ್ತು ಎಸ್ ಜಾನಕಿ ಅವರು ಹಾಡಿದ್ದು ಯಾವ ಹಾಡು ಯಾವ ಚಿತ್ರದಂತ ಕೇಳಿದ್ದಾರೆ, ಅದು ದೇವದಾಸಿ ಚಿತ್ರದ್ದು. ವಿಜಯ ನರಸಿಂಹ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇತ್ತು. ಅದಕ್ಕೆ ನಿಮಗೆ ಮಾಹಿತಿ ದೊರಕಿದೆ ಅಂತ ಭಾವಿಸ್ತೀನಿ. ಶಾಂತ ಅವರು ಬ್ಯಾಂಕ್ ಕಾಲೋನಿಯಿಂದ ಸಂದೇಶ ಕಳಿಸಿದರು. ಈಗ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಸಮಯ 11:03 ಆಗಿದೆ. ಸಂಜೆಯ ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಜೊತೆಯಾದದ್ದು ನಾನು ಶ್ರೀಗೌರಿ. ನಿಮ್ಮೆಲ್ಲರಿಗೂ ನಾವು ಪ್ರಸಾರ ಮಾಡಿದ ಹಾಡುಗಳು, ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಭಾವಿಸ್ತಾ ಇಂದಿನ ಪ್ರಸಾರ ಕಾರ್ಯನ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರ ಭೇಟಿಗಾಗಿ